0: ವಂದೇ ಪನ್ನಗಭೂಷಣಂ ಮೃಗಧರಂ
1: ವಂದೇ ಪಶೂನಾಂ ಪತಿಂ
0: ವಂದೇ ಸೂರ್ಯಶಶಾಂಗವಹ್ನಿನಯನಂ
1: ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
0: ಸರ್ವಭಾವನಃ
1: ಹರಶ್ಚ ಹರಿಣಾಕ್ಷಶ್ಚ
0: ಸರ್ವಭೂತಹರಃ
1: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
0: ಭಗವಾನ್
1: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
0: ಭೂತಭಾವನಃ
1: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸ್ರುವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಬರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
1: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಳಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪದಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ நட்சத்திரவிக்கிரகமதி குணபுத்தி லயோ அகம பிரஜாபதி விஸ்வபாஹு விபாக சர்வதோமுக விமோச்சன சுசரண ஹிரண்யகவசோத்பவ மேகஜ பலச்சாரீச்ச மஹீச்சாரி அஸ்துதஸ்ததா சர்வசூரிய வினோதீச்ச சர்வவாத்ய பரிக்ரஹ
2: யாலரூபோ
1: குஹாவாசி கிரகமாலி தரங்கவித் த்ரிதஷ காலதிருக் கர்ம சர்வபந்த விமோச்சன பந்தனஸ்து அசுரேந்திராணாம் யுதி சத்ருவினாசன சாங்க்யப்ரசாத துர்வாசாஹ சர்வசாது நிஷேவித பிரஸ்கந்தன விபாகஜ்ஞ அதுல்ய யஜ்ஞபாகவித் சர்வவாச சர்வச்சாரி துர்வாச வாசவ அமர ஹேமோ ஹேமகர யஜ்ஞ சர்வதாரி தரோத்தம லோஹிதாட்ச மகாட்சஸ்ய விஜயாட்ச விசாரத சங்கிரஹ நிக்ரஹ கர்த்தா சர்வசீர நிவாசன முக்கிய அமுக்கியஸ்ய தேஹஸ்ய காலஹி சர்வகாமத சர்வகாலப்ரசாதஸ்ய சுபல பலரூபபிருத் சர்வகாமப்ரதஸ்யைவ சர்வதஹ சர்வதோமுக ஆகாஷநிர்விரூபஸ்ய நிபாதஹ அவஷஹ கஹஹ ரௌத்ரூபோ அம்சுராதித்யஹ பஹுரஷ்மிஹ சுவச்சசி வசுவேகஹ மஹாவேகஹ மனோவேகஹ நிஷாசரஹ சர்வவாசி ஸ்ரீயாவாசி உபதேசகரஹ அகரஹ முனிஹ ஆத்மா நிராலோகஹ சம்மக்னஸ்ய சஹஸ்ரதஹ பட்சீச்ச ப்ரக்ஷரூபஸ்ய அதிதீப்தோ விஷாம்பதிஹ உன்மாதஹ மதனஹ காமஹ அஸ்வத்தஹ அர்த்தகரஹ இஷஹ வாமதேவஸ்ய வாமஸ்ய ப்ராக்தட்சிணஹ உதங்முகஹ சித்தயோகி மகர்ஷிஸ்ய சித்தார்த்தஹ சித்தசாதகஹ பிட்சுஸ்ய பிட்சுரூபஸ்ய விபணஹ மிருதுஹ அவ்யயஹ மஹாசேனஹ விஷாகஸ்ய ஷஷ்டிபாகஹ கவாம்பதிஹ வஜ்ரஹஸ்தஸ்ய விஷ்கம்பீ சமூஸ்தம்பனயேவச விருத்தவிருத்தகரஹ தாலஹ மதுஹ மதுகலோசனஹ வாசஸ்பத்யஹ வாஜசனஹ நித்யம் ஆஶ்ரிதபூஜிதஹ ப்ரஹ்மச்சாரி லோகச்சாரி சர்வச்சாரி விசாரவிதி ஈசானஹ ஈஸ்வரஹ காலஹ நிஷாச்சாரி பினாகபிருத் நிமித்தஸ்தஹ நிமித்தஞ்ச நந்திஹ நந்தகிரோஹரிஹ நந்தீஸ்வரஸ்ச நந்தீச்ச நந்தனஹ நந்திவர்தனஹ பகஹாரி நிகந்தாச்ச காலஹ ப்ரஹ்மா பிதாமஹ சதுர்முகஹ மஹாலிங்கஹ சாருலிங்கஹ ததேவச லிங்காத்யக்ஷஹ சுராத்யக்ஷஹ யோகாத்யக்ஷஹ யுகாவஹஹ பீஜாத்யக்ஷஹ பீஜகர்த்தா அத்யாத்ம அனுகதோ பலஹ இதிஹாஸஹ சகல்பஸ்ய கௌதமஹ அஸ நிஷாகரஹ தம்போஹி அதம்பஹ வைதம்பஹ வஷ்யஹ வஷகரஹ கலிஹி லோககர்த்தா பசுபதிஹ மஹாகர்த்தா அனூஷதஹ அக்ஷரம் பரமம் ப்ரஹ்ம பலவான் சக்தயேவச நீதிஹ அநீதிஹ சுத்தாத்மா சுத்தஹ மான்யஹ கதாகதஹ பஹுப்ரஸாதஹ சுஸ்வப்னஹ நர்ப்பணஹ அஸ து அமித்ரவிஜித் வேதகாரஹ மந்த்ரகாரஹ வித்வான் சமரமர்தனஹ மஹாமேகநிவாசீச்ச மஹாகோரோ வசீகரஹ அக்னிஜ்வாலஹ மஹாஜ்வாலஹ அதிதூமோ குதோஹவிஹ ருஷபஹ சங்கரஹ நித்யம் வர்ச்சஸ்வி தூமகேதனஹ நீலஹ ததாங்குலப்தஸ்ய சோபனஹ நிரவக்ரஹ கஸ்திதஹ கஸ்திபாகஸ்ய பாகி பாககரோ லகுஹ உத்சங்கஸ்ய மஹாங்கஸ்ய மஹாகர்ப பராயணஹ கிருஷ்ணவர்ணஹ சுவர்ணஸ்ய இந்திரியம் சர்வதேஹினாம் மஹாபாதோ மஹாஹஸ்தஹ மஹாகாயோ மஹாயஷாஹ மஹாமூர்தா மஹாமாத்ரஹ மஹாநேத்ரஹ நிஷாலேஹ மஹாந்தகஹ மஹாகர்ணஹ மஹோஷ்டஸ்ய மஹாஹனுஹ மஹாநாசஹ மஹாகம்புஹ மஹாக்ரீவஹ ஸ்மசானபாக் மஹாவக்ஷா மஹோரஸ்கஹ அந்தராத்மா மிருகாலயஹ லம்பனஹ லம்பிதோஷ்டஸ்ய மஹாமாயஹ பயோநிதிஹ மஹாதந்தஹ மஹாதம்ஷ்ட்ரஹ மஹாஜிஹ்வஹ மஹாமுகா மஹாநகோ மஹாரோமா மஹாகேஷஹ மஹாஜடஹ பிரசன்னஸ்ய பிரசாதஸ்ய பிரத்யஹ கிரிசாதனஹ. ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನ ಛವಿಃ ನಾಭಿಃ ನಂದಗರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗುಪ್ತಃ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಃ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
1: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಃ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಃ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
1: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಹಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾದಾಧುಃ ನೈಕಸಾನುಚರಃ ಛಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
1: ಸುಪರ್ವಣ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
1: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋ ಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
1: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹು ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಚಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿಃ ಪಿನಾಕಧೃತ್ ಉಮಾಪತಿಃ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟಾ ಲವಾಮಾತ್ರಾ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸ್ವರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕುರ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್, ಯಃ ಪಠೇತ್ ಶುಚಿಃ ಸಾರ್ಥಂ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗಃ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
4: ஓம் சிவாய நம. சைவம் டாட் ஆர்கின் அன்பார்ந்த நேயர்களே, நீங்கள் கேட்கவிருப்பது சிவபஜனைகள். பாடியிருப்பவர்கள் ஊட்டி ஓசஹத்தி சிவாலய அன்பர்கள். வணக்கம். ஓம் சிவாய நம.

0: நமஸ் சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நமஸ் சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் மெய்ப்பொருள் நாயனா புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நம. எல்லாரிக்கும் நமஸ்கார. நானும் தமிழ்நாடின சிவபக்தரு அனுவ சீர்ஷிகையிலே ನಾಯನಾರ್ಗಳು ಅನ್ನುವ ಶಿವಭಕ್ತರ ಬಗ್ಗೆ ಹೇಳ್ತಾ ಬಂದಿದ್ದೇನೆ. ಈ ದಿನದ ನಾಯನಾರ್ ಯಾರ ಬಗ್ಗೆ ಹೇಳ್ತೀನಿ ಅಂತಂದರೆ, ಮೇಯ್ಪೊರುಳ್ ನಾಯನಾರ್ ಅವರ ಚರಿತ್ರೆಯನ್ನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸುಂದರಮೂರ್ತಿ ನಾಯನಾರ್ ಅವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಅವರ ತಿರುತೊಂಡರ್ ತೋಗೈನಲ್ಲಿ ಈ ರೀತಿ ವಿವರಣೆ ಕೊಡ್ತಾರೆ. ವೆಲ್ಲುಮಾ ಮಿಗವಲ್ಲ ಮೇಯ್ಪೊರುಳುಕ್ಕು ಅಡಿಯೇ, ಹೀಗೆ ಅವರು ಹೇಳ್ತಾರೆ. ಈ ಶಬ್ದಗಳ ಅರ್ಥ ಹೀಗಿದೆ. ವೆಲ್ಲುಮಾ ಅಂತಂದರೆ ಜಯಗಳಿಸುವುದರಲ್ಲಿ, ಮಿಗವಲ್ಲ ಅತಿ ಹೆಚ್ಚು ಚತುರರಾದ ಅಂತ. ಅಂದರೆ ಇವರು ಯಾವ ಯುದ್ಧದಲ್ಲಿ ಹೋದರೂ ಜಯವನ್ನೇ ಗಳಿಸಿಕೊಂಡು ಬರ್ತಾ ಇದ್ರು. ಅಷ್ಟು ಚತುರರಾಗಿ ಯುಕ್ತಿಗಳಿಂದ ಜಯಗಳಿಸ್ತಾ ಇದ್ರು. ಇದು ಮೊದಲನೇದು. ಮೇಯ್ಪೊರುಳ್, ಮೇಯ್ಪೊರುಳ್ ಅಂತಂದರೆ ಮೇಯ್ ಅಂದರೆ ಸತ್ಯ, ರಿಯಾಲಿಟಿ ಅಂತ ಅರ್ಥ ಮಾಡಬಹುದು. ಪೊರುಳ್ ಅಂದರೆ ಪದಾರ್ಥ, ಸರಿಯಾದ ಅರ್ಥ ಅಂದರೆ ಸಬ್ಸ್ಟೆನ್ಸ್ ಅಂತಾಗತ್ತೆ. ಮೇಯ್ಪೊರುಳ್ ಅಂದರೆ ಸತ್ಯವಾದ ಪದಾರ್ಥ, ಹೀಗೆ ಅರ್ಥವಾಗತ್ತೆ. ಇವರ ಹೆಸರು ಮೇಯ್ಪೊರುಳ್ ನಾಯನಾರ್. ಇವರು ಚೇರಿ ರಾಜ್ಯ ಅಂತ ಅವಾಗ ಒಂದು ರಾಜ್ಯ ಇತ್ತು, ಆ ರಾಜ್ಯಕ್ಕೆ ಮಹಾರಾಜರಾಗಿದ್ದರು, ಪರಮಶಿವ ಭಕ್ತರು. ಆ ಚೇದಿ ರಾಜ್ಯದಲ್ಲಿ ಇದ್ದ ಪ್ರಜೆಗಳು ಬೆಟ್ಟ ಗುಡ್ಡಗಾಡಿನ ಅಲ್ಲಿ ವಾಸಿಸುತ್ತಿದ್ದಂತಹ ಜನರು, ಅಂದರೆ ಟ್ರೈಬಲ್ ಪೀಪಲ್ ಅಂತ ಹೇಳ್ಬೋದು. ಮೊದಲೇ ಹೇಳಿದ ಹಾಗೆ ಇವರು ಬಹಳ ಸಾಹಸಿ, ಪರಾಕ್ರಮಿ, ಶಕ್ತಿವಂತರು ಮತ್ತು ಯಾವ ಯುದ್ಧದಲ್ಲೂ ಕೂಡ ಸೋಲನ್ನೇ ಕಾಣದವರು, ಅಂತಹ ಪರಾಕ್ರಮಿ. ಇವರ ರಾಜಧಾನಿ ಬಂದು ತಿರುಕೋಯಿಲೂರ್ ಅನ್ನುವ ಒಂದು ನಗರವಾಗಿದ್ದಿತು. ಮತ್ತು ಇವಲ್ಲದೆ ಇವರು ಆಗಮಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದ್ದರು. ಶಿವಭಕ್ತರು, ಶಿವಶರಣರು ಅಂತಂದರೆ ಇವರಿಗೆ ಬಹಳ ಬಹಳ ಭಕ್ತಿ. ಅವರನ್ನು ಆಧರಿಸಿ ಸತ್ಕರಿಸಿ ಗೌರವಿಸುವುದರಲ್ಲಿ ಬಹಳ ಆನಂದ ಪಡ್ತಾ ಇದ್ದವರು. ಅವರು ಕೇಳಿದ್ದನ್ನ ಅಲ್ಲಿ, ಅವರು ಮಹಾರಾಜರಾದ್ರಿಂದ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಸಂತೋಷ ಪಡಿಸ್ತಾ ಇದ್ದರು. ಅವರು ಸಂತೋಷ ಪಡುವುದು ನೋಡಿ ಇವರು ಪರಮಾನಂದ ಹೊಂದ್ತಾ ಇದ್ದರು. ಇಂಥ ಮಹನೀಯರಿವರು. ಮತ್ತು ಶಿವಶರಣರಲ್ಲಿ, ಶಿವಶರಣರಿಗೆ ಇವರ ರಾಜ್ಯದಲ್ಲಿ ಪೂರ್ಣ ಸ್ವಾತಂತ್ರ್ಯ ಬಿದ್ದಿತು. ಪೂರ್ಣ ಸ್ವಾತಂತ್ರ್ಯ ಅಂತಂದರೆ ಯಾವ ಶಿವರ ಶರಣರೇ ಆಗಲಿ ಅವರ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು, ಅಷ್ಟು ಸ್ವಾತಂತ್ರ್ಯ. ಯಾಕೆ ರಾಜನನ್ನೇ ನೇರವಾಗಿ ನೋಡುವಷ್ಟು ಸ್ವಾತಂತ್ರ್ಯ ಶಿವಶರಣರಿಗೆ ಈ ಮಹಾರಾಜ ಕಲ್ಪಿಸಿಕೊಟ್ಟಿದ್ದರು. ಇದೊಂದು ಇವರ ದೊಡ್ಡ ಗುಣ. ಮತ್ತು ಈ ರೀತಿ ಇದ್ದಿದ್ದರಿಂದ, ಇವರು ಶಿವಭಕ್ತರಾದ್ದರಿಂದ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ, ವಿಶೇಷವಾದ ಉತ್ಸವಗಳು ಇದೆಲ್ಲ ನಡೆಯುವಂತೆ ಏರ್ಪಾಡು ಮಾಡಿದ್ದರು. ವಿಶೇಷ ದಿನಗಳಲ್ಲಿ ಶಿವಾಲಯಗಳಲ್ಲಿ, ಮಂದಿರಗಳಲ್ಲಿ ಶಿವಕಥೆ, ನೃತ್ಯ, ಸಂಗೀತೋತ್ಸವ ಇವೆಲ್ಲ ನಡೆಯುವ ಹಾಗೆ ಏರ್ಪಾಡು ಮಾಡಿದ್ದರು. ಇದರಿಂದ ಇವರು ಒಳ್ಳೆಯ ಮಹಾರಾಜ ಅಂತ ಹೆಸರು ಪಡೆದಿದ್ದರು. ಇವರ ಪ್ರಜೆಗಳಿಗೂ ಸಹ ರಾಜ ಅಂತಂದರೆ ಪ್ರತ್ಯಕ್ಷ ದೇವರು ಅಂತ ನಂಬಿ ಅಷ್ಟು ಗೌರವದಿಂದ ಕಾಣ್ತಾ ಇದ್ದರು. ಇದರಿಂದ ರಾಜ್ಯದಲ್ಲಿ ಸುಭಿಕ್ಷತೆ ಇತ್ತು, ಪ್ರಜೆಗಳು ಸೌಖ್ಯವಾಗಿ ಸಂತೋಷದಿಂದ ಇದ್ದರು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹೀಗೆ ರಾಜ್ಯವು ಸುಭಿಕ್ಷವಾಗಿ ಚೆನ್ನಾಗಿ ನಡೀತಾ ಇದ್ದಿದ್ದರಿಂದ ಇವರ ಕೀರ್ತಿ ಪಕ್ಕದ ರಾಜ್ಯದು ಪಕ್ಕದ ರಾಜ್ಯ ಅದು ಪಕ್ಕ ಇದು ಮತ್ತು ಆ ಕಡೆ ರಾಜ್ಯ ಎಲ್ಲ ರಾಜ್ಯಗಳು ಇವ್ರ ಕೀರ್ತಿ. ಒಳ್ಳೆಯ ಮಹಾರಾಜ, ಈ ರಾಜ್ಯದಲ್ಲಿ ಸುಭಿಕ್ಷವಾಗಿದ್ದಾರೆ ಜನಗಳು ಅಂತ ಹೇಳಿ ಕೀರ್ತಿ ಹರಡಿತು. ಹೀಗೆ ಕೀರ್ತಿ ಹರಡಿದ ಎಲ್ಲ ಕಡೆ ಹರಡಿದ್ದೆ. ಆವಾಗ ಪಕ್ಕದ ರಾಜ್ಯದಲ್ಲಿ ಮುತ್ತನಾಥನಂತ ಒಬ್ಬ ರಾಜ ಇದ್ದ. ಅವನಿಗೆ ಇವರ ಬಗ್ಗೆ ಅಸೂಯೆ ಹುಟ್ಟಿತು. ಅಸೂಯೆ ಹುಟ್ಟಿದ್ದರಿಂದ ಏನಾದರೂ ಮಾಡಿ ಈ ರಾಜನನ್ನು ಸೋಲಿಸಬೇಕು, ಬೀಳಿಸಬೇಕು ಅಂತ ಕೆಟ್ಟ ಯೋಚನೆ ಬಂತು. ಒಂದಲ್ಲ ಅನೇಕ ಸಲ ದೊಡ್ಡ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಇವರ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿದ್ರೆ ಏನಾಯಿತು, ಪ್ರತಿ ಸಲವೂ ಸೋತ್ಕೊಂಡು ಓಡಿ ಹೋದ ಮುತ್ತನಾಥನ್. ಸಹಿಸಕ್ಕಾಗಲಿಲ್ಲ, ಅಸಹನೆ ಹೋಗಿ ದ್ವೇಷವಾಗಿ ಪರಿಣಮಿಸಿತು. ದ್ವೇಷವಾಗಿ ಪರಿಣಮಿಸಿದ ಕಾರಣ ಹೀಗೆ ನಾನು ಸೈನ್ಯ ಕಟ್ಟಿಕೊಂಡು ಹೋಗಿ ಯುದ್ಧ ಮಾಡಿ ಈತನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ, ಬೇರೆ ಮಾರ್ಗವನ್ನು ಹುಡುಕಬೇಕು ಅಂತ ಹೇಳಿ ಈ ನಾಯನಾರವರ ರಾಜ್ಯದಲ್ಲಿ ಯಾರಾದರೂ ರಾಜದ್ರೋಹಿಗಳಿದ್ದರೆ ಅವರ ಮೂಲಕ ನಾವು ತಂತ್ರದಿಂದ ಆತನನ್ನು ಕೆಡವಬಹುದೇನೋ ಅಂತ ಯೋಚನೆ ಮಾಡಿ ನೋಡಿದ. ಆದರೆ ಅವನ ದುರದೃಷ್ಟಕ್ಕೆ ಆ ರಾಜ್ಯದಲ್ಲಿ ಎಲ್ಲರೂ ಒಳ್ಳೆಯವರಾಗಿದ್ದರು, ರಾಜಭಕ್ತರಾಗಿದ್ದರು, ರಾಜದ್ರೋಹಿ ಒಬ್ಬರೂ ಸಿಕ್ಕಲಿಲ್ಲ. ಇದರಿಂದಲೂ ಅವನಿಗೆ ನಿರಾಶೆ ಆಯಿತು. ಆದರೆ ಮತ್ತೊಂದು ಕುತಂತ್ರ ಅವನಿಗೆ ಹೊಳೆಯಿತು. ಆ ಕುತಂತ್ರದ ಪ್ರಕಾರ ಮುಂದೆ ಕೆಲಸ ಮಾಡ್ತಾನೆ. ಮನಸ್ಸಿನಲ್ಲಿ ಪರಮದ್ವೇಷ ಹೀಗೆ ಕುದೀತಾ ಇದ್ದಾನೆ. ಹೀಗೆ ಪಿತೂರಿ ಮಾಡಿ ಈ ಥರ ಕಾರ್ಯಕ್ರಮ ಹಾಕಿದ. ಏನು ಅಂತಂದರೆ ಒಳ್ಳೆಯ ಶಿವಶರಣರು, ಶಿವಭಕ್ತರು ಆ ವೇಷದಲ್ಲಿ ರಾಜ್ಯವನ್ನು ಪ್ರವೇಶಿಸಿದ. ಹಣೆಯ ತುಂಬ ವಿಭೂತಿ, ಬೇಕಾದಷ್ಟು ವಿಭೂತಿ, ಮೈಯೆಲ್ಲ ವಿಭೂತಿ, ಕೊರಳಿನಲ್ಲಿ ರುದ್ರಾಕ್ಷಿ ಮಾಲೆ, ಆಮೇಲೆ ಕೈಯಲ್ಲಿ ಏನೋ ಧರ್ಮಗ್ರಂಥವಿರುವ ಹಾಗೆ ಒಂದು ಗ್ರಂಥ, ಇದನ್ನೆಲ್ಲ ಈ ಥರ ವೇಷ ಹಾಕ್ಕೊಂಡು ಚೇದಿ ರಾಜ್ಯವನ್ನು ಪ್ರವೇಶಿಸಿದ. ಪ್ರವೇಶಿಸಿದರೆ ಆ ರಾಜ್ಯದ ಜನಗಳಿಗೆ ಯಾರೋ ಬಹಳ ದೊಡ್ಡ ಶಿವಭಕ್ತರ ಬಂಧ ಕಾಣುತ್ತೆ ಅಂತ ಹೇಳಿ ಎಲ್ಲರೂ ದಾರಿಯಲ್ಲಿ ಅಡ್ಡ ಬಿಂದು ನಮಸ್ಕಾರ ಮಾಡಿ ಗೌರವ ತೋರಿಸ್ತಾರೆ. ಈತ ಮುತ್ತನಾಥನು ನೇರವಾಗಿ ಮಹಾರಾಜರ ಅರಮನೆಯನ್ನು ಪ್ರವೇಶಿಸ್ತಾ ಇದ್ದಾನೆ. ಮೊದಲೇ ಹೇಳಿದ ಹಾಗೆ ಶಿವಶರಣರಿಗೆ ಪೂರ್ಣ ಸ್ವಾತಂತ್ರ್ಯವಿತ್ತು, ಅದನ್ನು ದುರುಪಯೋಗಪಡಿಸಿಕೊಂಡು ರಾಜ ಅರಮನೆಯೊಳಗೆ ಹೋಗ್ತಾನೆ. ಆಗ ರಾತ್ರಿ ಸಮಯವಾಗಿದೆ, ರಾತ್ರಿ ತುಂಬ ಸಮಯವಾಗಿದೆ. ನೇರವಾಗಿ ರಾಜನ ಅಂತಃಪುರಕ್ಕೆ ಪ್ರವೇಶಿಸ್ತಾನೆ. ಆ ಅಂತಃಪುರದ ಬಾಗಿಲಿನಲ್ಲಿ ದತ್ತನಂತ ಒಬ್ಬ ಭಟ ಕಾವಲಿರ್ತಾನೆ. ಆತನಿಗೆ ಈತನನ್ನು ನೋಡಿ, ಈ ಶಿವಶರಣರ ವೇಷದಲ್ಲಿರುವ ವ್ಯಕ್ತಿಯನ್ನು ನೋಡಿ ಏಕೋ ಸಂದೇಹ ಅನುಮಾನ ಬಂದಿತು. ಒಳಗೆ ಪ್ರವೇಶಿಸುವುದನ್ನು ತಡೆಯುವುದಕ್ಕೆ ಪ್ರಯತ್ನಪಟ್ಟ, ಅಂತಃಪುರವನ್ನು ಪ್ರವೇಶಿಸುವುದಕ್ಕೆ ತಡೆ ಮಾಡಬೇಕು ಅಂತ ಪ್ರಯತ್ನಪಟ್ಟ. ಹೀಗೆ ಹೇಳಿದ ಮುತ್ತನಾಥನಿಗೆ, ಇವಾಗ ರಾಜರು ವಿಶ್ರಮಿಸಿಕೊಳ್ತಾ ಇದ್ದಾರೆ, ನೀವು ಅವರನ್ನು ಭೇಟಿ ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಅಂತ ಹೇಳಿದ. ಆದರೆ ಇದಕ್ಕೆ ಲಕ್ಷ್ಯ ಕೊಡಲೇ ಇಲ್ಲ ಮುತ್ತನಾಥನು, ನೇರವಾಗಿ ಅಂತಃಪುರದೊಳಗೆ ಪ್ರವೇಶಿಸಿದ. ಮಹಾರಾಣಿಯವರು ಅಲ್ಲಿ ಇದ್ದರು, ನೋಡಿದ್ರು, ಓಹೋ ಯಾರೋ ಬಹಳ ದೊಡ್ಡ ಶಿವಭಕ್ತರು ಬಂದಿದ್ದಾರೆ ಅಂತ ಹೇಳಿ ಮಹಾರಾಜನನ್ನು ಎಚ್ಚರಗೊಳಿಸಿದರು. ಮಹಾರಾಜರು ತಕ್ಷಣವೇ ಶಿವಭಕ್ತರನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿ ನಿತ್ಯಲ್ಲಿ ವಿಭೂತಿಯನ್ನು ಧರಿಸಿ ಇವರ ಮುಂದೆ ಬಂದು ಕೈ ಮುಗಿದು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ನಿಂತರು. ಆಗ ಶಿವನ ಶಿವಶರಣರ ವೇಷದಲ್ಲಿದ್ದ, ದ್ವೇಷವನ್ನೇ ವಂಚನೆಯನ್ನೇ ಹೃದಯದಲ್ಲಿ ತುಂಬಿಕೊಂಡಿದ್ದ ಮುತ್ತನಾಥನು ರಾಜನಿಗೆ ಈ ರೀತಿ ಹೇಳಿದ, ಮಹಾರಾಜ ನಾನು ಆಗಮಶಾಸ್ತ್ರದ ಕೆಲವು ವಿಷಯಗಳನ್ನು ತಮಗೆ ಉಪದೇಶಿಸುವುದಕ್ಕೆ ಬಂದಿದ್ದೇನೆ, ಅದು ನೇರವಾಗಿ ಪರಮಶಿವನಿಂದ ನನಗೆ ಬಂದಿದೆ, ಇದನ್ನು ತಮಗೆ ನಾನು ರಹಸ್ಯವಾಗಿ ಹೇಳುವುದಕ್ಕೆ ಈ ಹೊತ್ತಿನಲ್ಲಿ ಬಂದಿದ್ದೇನೆ ಅಂತ ಹೇಳಿದ. ಆಗ ರಹಸ್ಯವಾಗಿ ಹೇಳಬೇಕಾದ್ರೆ ಇಲ್ಲಿ ಯಾರೂ ಇರುವ ಹಾಗಿಲ್ಲ, ನಾನು ನೀವು ಇಬ್ಬರೇ ಇರಬೇಕಾದ್ದು, ಆದ್ದರಿಂದ ಎಲ್ಲರನ್ನು ಕಳಿಸಿಬಿಡಿ ಅಂತ ಹೇಳಿದ. ರಾಜನು ತಕ್ಷಣವೇ ಅಲ್ಲಿ ಯಾರು ಇರುವ ಹಾಗೆ ಎಲ್ಲರನ್ನು ದೂರ ಕಳಿಸಿಬಿಟ್ಟರು, ಮತ್ತು ಅವರ ಉಪದೇಶವನ್ನು ಸ್ವೀಕರಿಸುವುದಕ್ಕೆ ಅವರಿಗೆ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿ ಕೆಳಗೆ ಕುಳಿತರು. ಮುತ್ತನಾಥನು ಬಂದಿದ್ದು ಯಾವ ಉದ್ದೇಶಕ್ಕೆ? ಗ್ರಂಥದಲ್ಲಿ ಅವಿತಿಟ್ಟುಕೊಂಡಿದ್ದ ಒಂದು ಚೂರಿಯಿಂದ ಮುತ್ತನಾಥನವರ ಬೆನ್ನಿಗೆ ತಿವಿದರು. ಇದರ ಪರಿಣಾಮವಾಗಿ ಮುತ್ತನಾಥನು ರಕ್ತದ ಮಡಿವಿನಲ್ಲಿ ಕೆಳಗೆ ಬಿದ್ದರು. ಇದು ಈ ಕೃತ್ಯದಿಂದ ಮೇಯ್ಪುರುಳವರು ರಕ್ತದ ಮಡಿವಿನಲ್ಲಿ ಕೆಳಗೆ ಬಿದ್ದರು. ಕೆಳಗೆ ಬಿದ್ದಾಗ ಮುತ್ತನಾಥನವನು ನಾನೇ ಗೆದ್ದೆ, ನಿಮ್ಮನ್ನು ಸೋಲಿಸಿದೆ ಎಂದು ತಾನು ಬಂದಿದ್ದ ಮುತ್ತನಾಥನಂತ ಆವಾಗ ತಿಳಿಯಪಡಿಸ್ತಾನೆ. ಮೇಯ್ಪುರುಳವರು, ಆಹಾ, ಗೆದ್ದದ್ದು ನೀನಲ್ಲ, ನಾನು. ಯಾಕೆ ಅಂದರೆ ನಾನು ನೀವು ಶಿವಶರಣರ ವೇಷದಲ್ಲಿ ಬಂದಿದ್ದರಿಂದ ನಾನು ನಿಮ್ಮಲ್ಲಿ ಶಿವನನ್ನೇ ಕಾಣ್ತಾ ಇದ್ದೀನಿ, ಆದ್ದರಿಂದ ನಾನೇ ಗೆದ್ದದ್ದು ಅಂತ ಹೇಳ್ತಾ ಇದ್ದಾರೆ. ಮುತ್ತನಾಥನು ತಾನು ಏನು ಕೃತ್ಯವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಬಂದಿದ್ದನೋ ಆ ಕೃತ್ಯವನ್ನು ಎಸಗಿದ. ಇಲ್ಲಿ ಶೇಕ್ಷಿಯಾರವರು ಒಂದು ಮಾತನ್ನು ಹೇಳ್ತಾರೆ, ಅವರಿಗೆ ಕುಂದನು ಅನ್ನೋ ಪದ ಉಪಯೋಗಿಸೋಕ್ಕೆ ಮನಸ್ಸಿನಲ್ಲಿ ಇಷ್ಟವೇ ಇಲ್ಲ, ಆದ್ದರಿಂದ ಹೀಗೆ ಹೇಳ್ತಾರೆ. ಯಾವ ಕೃತ್ಯವನ್ನು ಮಾಡಬೇಕು ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಂಡು ಬಂದನೋ ಆ ಕೃತ್ಯವನ್ನು ಎಸಗಿದನು ಅಂತ ಹೇಳ್ತಾರೆ. ಮತ್ತು ಶಿವನಲ್ಲೇ ನಾವು ನಿಮ್ಮನ್ನಲ್ಲಿ ನೋಡಿದ್ದರಿಂದ ನಾನೇ ಗೆದ್ದದ್ದು ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ದತ್ತನು ಬಂದ ಒಳಗೆ ನೋಡಿದರೆ ಮಹಾರಾಜರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ತಕ್ಷಣವೇ ತನ್ನ ಕತ್ತಿಯಿಂದ ಮುತ್ತನಾಥನನ್ನು ಸಂಹರಿಸುವುದಕ್ಕೆ ಕತ್ತಿ ತೆಗಿತಾನೆ. ಆಗ ಮೇಯ್ಪುರುಳವರು ಹೇಳ್ತಾರೆ, ಅಪ್ಪ ಬೇಡ ಬೇಡ, ಬಂದಿರೋದು ಶಿವಶರಣರು, ಅವರು ನಮ್ಮವರು, ಶಿವಶರಣರು ಅವರು, ಅವರಲ್ಲಿ ನಾನು ಪರಮಶಿವನನ್ನು ಕಾಣ್ತಾ ಇದ್ದೇನೆ, ಆದ್ದರಿಂದ ಅವರಿಗೆ ಏನೂ ಹಾನಿ ಮಾಡಬೇಡ, ಮತ್ತೆ ಇವರನ್ನು ನಮ್ಮ ದೇಶದ ಎಲ್ಲೆಯಿಂದ ಆಚೆಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಬಿಟ್ಟುಬಿಟ್ಟು ಬಾ, ನೀ ಆ ಸಮಾಚಾರವನ್ನು ನನಗೆ ತಂದು ತಿಳಿಸುವ ತನಕ ನಾನು ಪ್ರಾಣವನ್ನು ಬಿಗಿಹಿಡಿದು ಇಟ್ಕೊಂಡಿರ್ತೇನೆ, ದಯವಿಟ್ಟು ಇವರನ್ನು ನಮ್ಮ ರಾಜ್ಯದ ಎಲ್ಲೆಯಿಂದ ಆಚೆಗೆ ಕರೆದುಕೊಂಡು ಹೋಗಿ ಬಿಟ್ಟುಬಿಟ್ಟು ಬಾ ಅಂತ ಆಜ್ಞೆ ಮಾಡಿದ್ರು. ರಾಜನ ಆಣತಿಯನ್ನು ಪಾಲಿಸುವುದಕ್ಕೋಸ್ಕರ ಮುತ್ತಪ್ಪನನ್ನು ಅಲ್ಲಿಂದ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಪ್ರಜೆಗಳಿಗೆಲ್ಲ ಈ ಸಮಾಚಾರ ಗೊತ್ತಾಯಿತು, ರಾಜನನ್ನು ಹತ್ಯೆ ಮಾಡೋಕ್ಕೆ ಹತ್ಯೆ ಮಾಡಿದ್ದಾನೆ ಅಂತ ತಿಳಿದು ಪ್ರಜೆಗಳಿಗೆಲ್ಲ ಕೋಪ ಉದ್ರಿಕ್ತರಾಗಿ ಆ ಮುತ್ತನಾಥನನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ದತ್ತನು ಹೇಳ್ತಾನೆ, ನೋಡಿ ನೋಡಿ, ರಾಜಾಜ್ಞೆ ಆಗಿದೆ, ಇವರು ನಮ್ಮವರು ಅಂತ ರಾಜರು ಹೇಳ್ತಾ ಇದ್ದಾರೆ, ಇವರು ನಮ್ಮವರು, ಆದ್ದರಿಂದ ಇವರಿಗೆ ಯಾವ ತೊಂದರೆಯನ್ನೂ ಕೊಡಬಾರ್ದು, ನಮ್ಮ ರಾಜ್ಯದ ಎಲ್ಲೆಯಿಂದ ಆಚೆಗೆ ಸುರಕ್ಷಿತವಾಗಿ ತಲುಪಿಸಿಬಿಟ್ಟು ಬರಬೇಕು ಅಂತ ರಾಜಾಜ್ಞೆ ನನಗಾಗಿದೆ, ಈ ಆಜ್ಞೆಯನ್ನು ಪಾಲಿಸುವುದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿದಾಗ ಪ್ರಜೆಗಳಿಗೆ ಬಹಳ ದುಃಖವಾಗುತ್ತೆ, ಅಯ್ಯೋ ನಮ್ಮ ರಾಜನನ್ನೇ ಈತ ಕೊಂದುಬಿಟ್ನಲ್ಲ ಅಂತ ಹೇಳಿ ಅವರಿಗೆ ದುಃಖವಾದರೂ ಸಹ ರಾಜಾಜ್ಞೆಯನ್ನು ಶಿರಸಾವಹಿಸಿ ಆತನಿಗೆ ಏನೂ ತೊಂದರೆಯಾಗದಂತೆ ರಾಜಾಜ್ಞೆ ಪಾಲನೆ ಮಾಡ್ತಾರೆ. ಅವರಿಗೆಲ್ಲ ಬಹಳ ದುಃಖವಾಗಿದೆ. ದತ್ತನು ಅದೇ ರೀತಿ ಆತನನ್ನು ಎಲ್ಲೆಯಿಂದ ಆಚೆಗೆ ದಾಟಿಸಿ ಮಹಾರಾಜನನ್ನು ಮತ್ತೆ ಕಾಣುವುದಕ್ಕೆ ಬಂದು ಹೀಗೆ ಆತನನ್ನು ಸುರಕ್ಷಿತವಾಗಿ ಅವರ ಎಲ್ಲಿಗೆ ಕಳಿಸಿದ್ದೇನೆ ಅಂತ ವರದಿ ಮಾಡ್ತಾ ಇದ್ದಾನೆ. ವರದಿ ಮಾಡಿದ್ರೆ ಮಹಾರಾಜರು ಏನು ಯೋಚನೆ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಅಂತಂದರೆ, ಶಿವಶರಣರ ಕೈಯಲ್ಲಿ ನನಗೆ ಮುಕ್ತಿ ಪ್ರಾಪ್ತವಾಗುವುದಾದರೆ ಅದಕ್ಕಿಂತ ಹೆಚ್ಚು ಭಾಗ್ಯ ಯಾವುದಾದ್ರೂ ಇರುತ್ತೆಯೇ ನೋಡಿ. ಅವರ ಯೋಚನೆ ಎಷ್ಟು ಉದಾತ್ತವಾಗಿದೆ. ಬಂದಿರೋದು ಕೊಲೆಗಡುಕ, ಆದರೆ ಆ ಕೊಲೆಗಡುಕನಲ್ಲಿ ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಶಿವಶರಣರ ಕೈಯಲ್ಲಿ ನಮಗೆ ಮುಕ್ತಿ ಸಿಗುವುದಾದರೆ ಇದಕ್ಕಿಂತ ಏನು ನಮಗೆ ದೊಡ್ಡ ಭಾಗ್ಯ ಸಿಗತ್ತೆ ಅಂತ ಮೇಯ್ಪುರುಳ್ಳವರು ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿದ್ದ ಮುಖ್ಯ ಅಧಿಕಾರಿಗಳು ಎಲ್ಲರನ್ನೂ ಆ ಕ್ಷಣದಲ್ಲಿ ಬರಮಾಡಿಕೊಂಡು ಅವರಿಗೆ ಈ ರೀತಿ ಹೇಳ್ತಾರೆ, ನಮ್ಮ ರಾಜ್ಯ ಇದುವರೆಗೂ ಬಹಳ ಚೆನ್ನಾಗಿ ನಡೆದಿದೆ. ಶಿವಶರಣರ ಸೇವೆ, ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು, ಉತ್ಸವಾದಿಗಳು ಎಲ್ಲವೂ ಚೆನ್ನಾಗಿ ನಡೆದು ಬಂದಿವೆ. ಇದೇ ತರಹ ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ನಮ್ಮ ರಾಜ್ಯದಲ್ಲಿ ಶಿವಶರಣರ ಪೂಜೆ, ಅವರ ಸತ್ಕಾರ, ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಮುಂದುವರಿಯಬೇಕು. ಹಾಗೂ ಮುಂದುವರೆದರೆ ಮಾತ್ರ ನಮ್ಮ ರಾಜ್ಯವು ಮತ್ತೂ ಇನ್ನಷ್ಟು ಕ್ಷೇಮವಾಗಿ ಸುಭಿಕ್ಷವಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ದೇಹ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಆಗ ದೇಹ ತ್ಯಾಗವಾಗಿದೆ, ಸಾಕ್ಷಾತ್ ಪರಮೇಶ್ವರನು ಬಂದು ದರ್ಶನ ಕೊಟ್ಟು ಈ ರೀತಿ ಹೇಳ್ತಾರೆ ಮೇಯ್ಪುರುಳ್ಳವರಿಗೆ. ದೇವದೇವಾದಿಗಳಿಗೂ ಸಹ ಲಭ್ಯವಾಗದ ಕೈವಲ್ಯ ಪ್ರಾಪ್ತಿ ನಿಮಗೆ ಮೇಯ್ಪುರುಳ್ಳವರಿಗೆ ನಿಮಗೆ ಲಭ್ಯವಾಗ್ತಾ ಇದೆ. ಯಾಕೆ ಅಂದರೆ ಈ ಕಾರಣಕ್ಕೆ, ನೀವು ನಿಮ್ಮ ಹಂತಕನಲ್ಲಿ ನನ್ನನ್ನು ಕಂಡ್ರಿ. ಹಂತಕನೇ ಬಂದಿದ್ದರೂ ಕೂಡ ಹಂತಕನನ್ನು ಕಾಣಲಿಲ್ಲ, ನನ್ನನ್ನು ಕಂಡಿರಿ. ಆದ್ದರಿಂದ ನೀವು ಕೈವಲ್ಯ ಪ್ರಾಪ್ತಿಗೆ ಬಹಳ ಬಹಳ ಅರ್ಹರು ಅಂತ ಹೇಳಿ ಮೇಯ್ಪುರುಳ್ಳವರಿಗೆ ಮೋಕ್ಷ ಪ್ರಾಪ್ತಿಯನ್ನು ಪರಮಾತ್ಮ ಕೊಡ್ತಾನೆ, ಪರಮಶಿವನು ಕೊಡ್ತಾನೆ. ಈ ಮೇಯ್ಪುರುಳ್ಳವರು ತಮ್ಮ ಹೆಸರನ್ನು ಅನ್ವರ್ಥಗೊಳಿಸಿಕೊಂಡರು. ಹೀಗೆ ಇಂಥ ಮಹನೀಯರ ಒಂದು ಚರಿತ್ರೆ ನಿಜವಾಗಲೂ ಬಹಳ ಮಹತ್ವವಾದ್ದು. ಇಂತಹ ಚರಿತ್ರೆಗಳನ್ನು ನಾನು ಹೇಳ್ತಾ ಬಂದಿದ್ದೀನಿ. ಇದನ್ನು ಒಂದು ಪ್ರಾರ್ಥನೆ ವಿನಂತಿ ಮಾಡಿಕೊಡ್ತೀನಿ. ಏನು ಅಂತಂದರೆ, ಎಲ್ಲರೂ ತಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಇಂತಹ ಕಥೆಗಳನ್ನು ಹೇಳಿ ಅವರಿಗೆ ಮನಸ್ಸಿನಲ್ಲಿ ಒಳ್ಳೆಯ ವಿಷಯಗಳನ್ನು ತುಂಬಿಸಿ ಅಂತ ಹೇಳಿ ಒಂದು ವಿನಂತಿ ಮಾಡಿಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬರ ನಾಯನಾರವರ ಬಗ್ಗೆ ಹೇಳುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಸಮಸ್ಯ ಪಶ್ಚಾತ್ ರೇತೋ ದೀಯತೆ ರೇತೋ ದೀಕ್ಷಿತೋ ರೇತೋಸ್ಮಿನ್ ದಧಾತ್ಯುತ್ತರ ಪ್ರಾಯಣಂ ಕುರ್ಯಾತ್ಯಂ ಕಾಮಯೇತ ಮನುಷ್ಯ ಲೋಕರತ್ನ ಯಾದಿತ್ಯೇಷಾ ವೈ ಮನುಷ್ಯಾಣಾಂ ದಿಕ್.

ಸಾಧ್ಯಂ ವಾ ಅತ್ಯೈ ತದಾಸನ್ನ ಸಮಲಂತ ದೇವಾಪಹದೆ ಮೇದ್ಯ ಏವ ಮೇಧಮುಪೈತ್ಯತ್ಸು ದೀಕ್ಷಾಂ ಪ್ರವೇದಯಿತ್ವಾ ದೇವಾಸ್ವರ್ಗಂ ಲೋಕಮಾಯಂ ಯದತ್ಸು ಮತಿ ತಾನಿ ತಾಮೇವ ದಿಕ್ಷ್ವಾಲಭಂತೆ ಅಪಯ ಅಪೋವ್ರತಮ್ಯವೈದಿತಾಂ ವಾ ಏತತ್ ದೀಕ್ಷಾಂ ಪುನರಪ್ಸು ಪ್ರವೇದಯಿತ್ವಾ ಸದಯತ್ರಾಯಸ್ವೈ ನಮಿತ್ಯಾಹತ್ರಾತ್ಯಾಏವ ಸ್ವಧಿತೆ ಮೈನಗುಂ ಹಿಗುಂ ಸೀರಿತಿ ವೈ ಸ್ವಧಿತಿ ಸ್ವೈಶ್ವರೋಷಾನ್ ಯಜಮಾನಗುಂ ಹಿಗುಂ ಸಿಧೋರ್ಯತ್ರ ಮಂತರ್ದದಾತಿ ಯಜಮಾನಾಯ ಹಿಗುಂ ಸಾಯೈ ದೇವಶ್ವತಿಮಾನ್ ಪ್ರವಪಾ ಇತಿ ದೇವಶ್ವತ್ಯೇವೈನಾತ್ ಪ್ರವಪತೆ ಸ್ವಸ್ಯುತ್ತರಂ ವಶೀಯೇತಿ ಸ್ವಸ್ಯಾಸ್ಯ ಯಜ್ಞಸ್ಯೋದೃತಮಶೀಯೇತಿ ವಾ ಏತದಾಹಾಪೋ ಮಾ ಮಾತರಃ ಸೂದಯಂತಿ ಚಾಪೋ ಹಿ ಯಜ್ಞೋ ಘೃತೇನ ಮಾಘೃತತ್ವಃ ಪುನಂತಿತಿ ದೇವತಾ ವಿಧೇವಾತ್ಮಾನಂ ಪಾವಯತೆ ವಿಶ್ವಗುಂ ಹರಿತ್ರಂ ಪ್ರವಹಂತು ದೇವೀರಿತಿ ಯ ದೇವಾಸ್ಯ ಹರಿತ್ರಮೇಜ್ಯಮಾತ್ಮಾನಂ ಶಬಲಂ ತದಸ್ಮಾದಧಿ ಪ್ರವಹಂತ್ಯುದ್ದಿಗ್ಯ ಶುಚಿರಾಪೂತಯೇಮೀತಿ ಶುಚಿರೇವಾಭ್ಯೋ ಯಜ್ಞೋ ಮೇಧ್ಯಃ ಪೂತ ಉದೇತಿ ಹವಿರ್ವೈ ವೀಕ್ಷಿತೋ ಯದಾ ವೈ ಹವಿರ್ಯಜುಷಾ ಪ್ರೋಕ್ಷತ್ಯಜುಷಾ ಸ್ವಪ್ನತಾ ಹವಿರೇ ವೈ ನಮಕರಂತ

ಸಂಭಾವಜತ್ ಯತ್ನಗುಂಶಕೇಯಂ ಇತೀಂದ್ರೋ ವೈ ವೃತ್ರವಪ್ಸಾಂ ಸಾತ್ವಂ ಯತ್ನಾಯ

ಪ್ರಾಣಾನ್ ಪ್ರಾಣೋ ಪಾನೋ ಜ್ಞಾನೋ ಯಾವಾನೇವಾತ್ಮಾತಂ ಪಾವಯತಿ ಸಪ್ತಭಿಃ ಪಾವಯತಿ ಸಪ್ತವೈ ಛಂದಾಗುಂಸಿ ಛಂದೋಭಿರೇವೈನಂ ಪಾವಯತ್ಯಥೋ ಬ್ರಹ್ಮ ವೈ ಛಂದಾಗುಂಸಿ ಬ್ರಹ್ಮಣೈವೈನಂ ಪಾವಯತ್ಯೇಕ ವಿಗುಂಶತ್ಯಾ ಪಾವಯತಿ ದಶಹತ್ಯಾ ಅಂಗುಲಯೋ ದಶಪಾತ್ಯಾ ಆತ್ಮೈಕ ವಿಗುಂಶೋ ಯಾವಾನೇವಾತ್ಮಾತಂ ಪಾವಯತಿ ಕ್ಷೈತಿಷ್ಟವರ್ತತೆ ಪ್ರಥಮೀಕ್ಷತೋ ರಾತ್ರಿರ್ಜಗತಿ ತಪ್ನವ್ಯಾವರ್ತತೆ ಪ್ರಥಮೀಕ್ಷಿತೋ ವಸತಿ ಯತ್ನಂತ ಜಾವರಂದತೆ ಯಾಗುಂ ಸೋಮೇ ಕ್ರೀತೆ ಪ್ರಜಾಂತಯಾಶ್ವತ್ಯಾ ಸತ್ಯಯಾ ಪಶುಗುಸ್ತಯಾ ಆಕೂತ್ಯೈ ಪ್ರಯುಜ ಅಗ್ನಯೇ ಸ್ವಾಯೇತ್ಯಾಕೂತ್ಯಾವಾ ಆಕೂತಿರ್ಯಕ್ಷತೇತ್ಯೈತಿ ಪ್ರಯುಜ್ಯಃ ಖಲು ವಾ ಪ್ರಯುಂಜತೆ ಮೇಧಾಯೈ ಮನಸೆ ಅಗ್ನಯೇ ಸ್ವಾಹೇತಿ ಮೇಧಯಾಯಿ ಮನಸ ಯತ್ನಮಶ್ನುತೆ ದೀಕ್ಷಾಯೈ ತಪಸೆ ಅಗ್ನಯೇ ಸ್ವಾಹೇತಿ ದೀಕ್ಷಯಾಹಿ ತಪಸಾ

ಸದೇವತಾತ್ಮನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಕ್ಷೌಮನ್ವಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ಸಯೋನಿತ್ವಾಯ ಪ್ರಾಚೀನಮಾತ್ರಾಪತ್ನೀ ದೀಕ್ಷಯಂತೀಂದ್ರಿಯಸ್ಯ ವೈ ಪ್ರಾಚೀನಮಾತ್ರೇಂದ್ರಿಯಜ್ಞಸ್ತ್ರಿಯಾ ಯತ್ಪ್ರಾಚೀನಮಾತ್ರಾಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ.

ಯಾಂಗೀವೇಶ್ಚಾತ್ಮನಶ್ರಾವಭವತಿ ತಸ್ಮಾತ್ಕೃಷ್ಟೋ ಇಂದ್ರಾಯ ವಾ ಏಷ ಪ್ರೇಷ್ಠಂ ದಕ್ಷಿಣಾಂ ಚೇಂದ್ರಸ್ಯ ಚ ಖಲುವಾತ್ ಏತತ್ ಯೋನಿಮಾಲಬ್ಧ ದಕ್ಷಿಣಯಾ ಚಾತ್ಮನಮಥೋ ಸಯೋನಿಮೇವ ಯಜ್ಞಸ್ಯಾತ್ಮನಮಾಲಭತೆ ಋಷಿಗುಂಸು ಸತ್ಯಾಮೃತ್ರಶಾ ಇತಿ ವಿಶಾನಯಾ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸಯಜ್ಞೆ ಸಮರ್ಥಯತಿ ಯಜುಷಾ ಕಂಡೂಯತೆ ಯಜುಷಾ ಹಿ ಮನುಷ್ಯಾ.

ಗಚ್ಚತಿಂಬುರೋಶ್ಯರ್ಯುರ್ವಿಭಜತಿ ಕೋತರ್ಯಜ ಕೋತರ್ಯಜನೇಷ್ಟರ್ಯಜ ಇತ್ಯೋ ಪುರೋ ವಾಚಂ ವಿಭಜತಿ ಮಯಿ.

ಅಥೋತ್ರಯೋ ವಾ ಇಮೆ ಲೋಕ ಏವೈನಂ ಲೋಕೇಭ್ಯ ಅವೇದಯತಿ ತಸ್ಮಾದೀಕ್ಷಿತಂ ದುರಾಚ್ಚ ಶೃಣ್ವಂತ್ಯೇಭ್ಯೋಶ್ಯೇನಂ ಲೋಕೇಭ್ಯ ಆವೇದಯತಿ ನಕ್ಷತ್ರಂ ದೃಷ್ಟ್ವಾ ವಾಚಂ ವಿಸೃಜತೆ ತ್ವೌ ವಾ ಋತು ಅಹಶ್ಚ ರಾತ್ರಿಶ್ಚ ನ್ಯಮೇವ ಋತುಂ ಸಂಪ್ರಾಪ್ಯ ವಾಚಂ ವಿಸೃಜತೆ ಪ್ರತಂಚರೇತಿ ವಾಚಂ ವಿಸೃಜತೆ ವ್ರತಕ್ಷೇತಸ್ಯ ವ್ರತ ನಯತ್.

ಸ್ವಸ್ಥಾಧಿಪತ್ ಭೂಷಾ ಪ್ರತಿಗೃಹೀತೇತಿ ವಾಯುಮೇವಾಸಾಂಗೋಪ್ತಾರಮಕ ಸ್ವಸ್ಥಾರಮಧಿಪತಿಂ ಭೂಷಣಂ ಪ್ರತಿಗೃಹೀತಾರಮಾಪೋ ವೈ ಯಜ್ಞೋ ಯದಪೋ ದೀಕ್ಷಿತೋ ವಗಾಹೇತ್ ಯಜ್ಞಮಕೃತ್ತಸ್ಮೀಯಾತ್ ಯದಾಹ ದೇವೀ ರಾಪೋ ಅಪಾನ್ನ ಪಾದಿಧಿಯ ದೇವಾಸಿ ಯಜ್ಞಂ ಮೇಧಂ ನಾಕ್ರಾಮತಿ ಯದಪೋ ದೀಕ್ಷಿತೋ ವಗಹೇತ್ ವಿದೃಶ್ಯತ್ಯಸ್ತನ್ನವಾ ಗಹೇತ್ಯತ್ಯವಗಾಹೇತ್ ಲೋಷ್ಟಂ ವಿಮೃಷ್ಟೇ ತಮೇವ ಚೇತ್.

ಉತ್ತರಜನವೈ ದೀಕ್ಷಿತಂತರಂತಿ ಯಜ್ಞಾನತರತಿ ಪ್ರಥಾಂಗಾನ ಸಹಂತರತಿ ಸಹೈವ ಯಜ್ಞೇನ ತರತಿ ಹಮುಂ ವಾದಿತ್ಯಗುಂ ಸರ್ವಾವಾಚೋ ಗಚ್ಛಂತಿ ತಾ

ಲಕ್ಷ್ಮಿಹೋತ್ರಂದರಸಪೂರ್ಣಮಾಸೌ ಚಾತುರ್ಮಾಸ್ಯಾನಿ ದೇವಾಯತ್ನಮಸ್ವಗ್ರಸ್ತೆರಾಧೀಕ್ಷಿತೇಷಾಂಯದಗ್ನಿಹೋತ್ರಮುಖಾಧೀತ್ತಸ್ಮಾದ್ವಿವ್ರತೇನ ಭವಿತವ್ಯಾಂದಿರಿಷ್ಯಗ್ನಿಹೋತ್ರಗುಂ ಪೂಜತೆ ಯದಗ್ನೀ ಸೋಮೀಯಂ ಪೂರ್ಣಮಾಸೇ ಹವಿರಾಧೀತ್ತಮಗ್ನೀ ಸೋಮೀಯಂ

ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣಮಾಮಿ ಮುದಾನ್ವಹಂ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ.

0: ವಂದೇ ಪನ್ನಗಭೂಷಣ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಗವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
1: ಸರ್ವಭಾವನಃ
0: ಹರಶ್ಚ ಹರಿಣಾಕ್ಷಶ್ಚ
1: ಸರ್ವಭೂತಹರಃ
0: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
1: ಭಗವಾನ್
0: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮಾ ತಪಸ್ವೀ
1: ಭೂತಭಾವನಃ
0: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸುರ್ವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಮರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನವಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
0: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಶಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪಥಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಾ ಮಹಾತೇಜಾ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಗಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ நட்சத்திரவிக்கிரகமதி குணபுத்தி லயோ அகம பிரஜாபதி விஸ்வபாஹு விபாக சர்வதோமுக விமோச்சன சுசரண ஹிரண்யகவசோத்பவ மேகஜ பலச்சாரீ செ மஹீச்சாரீ அஸ்துதஸ்ததா சர்வசூரிய வினோதீ செ சர்வவாத்ய பரிக்ரஹ
2: யாலரூபோ
0: குஹாவாசி கிரகமாலி தரங்கவித் த்ரிதஷ காலதிருக் கர்ம சர்வபந்த விமோச்சன பந்தனஸ்து அசுரேந்திராணாம் யுதி சத்ருவினாசன சாங்க்யப்ரசாத துர்வாசாஹ சர்வசாது நிஷேவித ப்ரஸ்கந்தன விபாகஜ்ஞ அதுல்ய யஜ்ஞபாகவித் சர்வவாச சர்வச்சாரீ துர்வாச வாசவ அமர ஹேமோ ஹேமகர யஜ்ஞ சர்வதாரி தரோத்தம லோஹிதாட்ச மகாட்சஸ்ய விஜயாட்ச விசாரத சங்கிரஹ நிக்ரஹ கர்த்தா சர்வசீர நிவாசன முக்கிய அமுக்கியஸ்ய தேஹஸ்ய காலஹி சர்வகாமத சர்வகாலப்ரசாதஸ்ய சுபல பலரூபபிருத் சர்வகாமப்ரதஸ்யைவ சர்வத சர்வதோமுக ஆகாஷநிர்விரூபஸ்ய நிபாதஃ அவஷ கக ரௌத்ரூபோ அம்சுராதித்யஃ பஹுரஷ்மிஃ சுவச்சசி வசுவேக மகாவேக மனோவேக நிஷாச்சர சர்வவாசி ஸ்ரீயாவாசி உபதேசகர அகர முனி ஆத்மா நிராலோக சம்மக்னஸ்ய சஹஸ்ரத பட்சீச்ச பிரக்ஷரூபஸ்ய அதிதீப்தோ விஷாம்பதி உன்மாத மதன காம அஸ்வத்த அர்த்தகர யச வாமதேவஸ்ய வாமஸ்ய பிராக்தட்சிண உதங்முக சித்தயோகி மகர்ஷிஷ்ச சித்தார்த்த சித்தசாதக பிக்ஷுஷ்ச பிக்ஷுரூபஸ்ய விபண மிருது அவ்யய மகாசேன விஷாகஸ்ய ஷஷ்டிபாக கவாம்பதி வஜ்ரஹஸ்தஸ்ய விஷ்கம்பீ சமூஸ்தம்பனையேவ ச விருத்தவிருத்தகர தால மது மதுகலோச்சன வாசஸ்பத்ய வாஜசன நித்யம் ஆசிரிதபூஜித ப்ரஹ்மச்சாரி லோகச்சாரி சர்வச்சாரி விசாரவித் ஈசான ஈஸ்வர கால நிஷாச்சாரி பினாகபிருத் நிமித்தஸ்த நிமித்தஞ்ச நந்தி நந்தகிரோஹரி நந்தீஸ்வரஸ்ச நந்தீச்ச நந்தன நந்திவர்தன பகஹாரி நிகந்தாச்ச கால ப்ரஹ்மா பிதாமக சதுர்முக மகாலிங்க சாருலிங்க தசைவச்ச லிங்காத்யட்ச சுராத்யட்ச யோகாத்யட்ச யுகாவஹ பீஜாத்யட்ச பீஜகர்த்தா அத்யாத்ம அனுகதோபல இதிஹாச சகல்பஸ்ய கௌதம அச நிஷாகர தம்போஹி அதம்ப வைதம்ப வஷ்ய வசகர கலி லோககர்த்தா பசுபதி மகாகர்த்தா அனூஷத அக்ஷரம் பரமம் ப்ரஹ்ம பலவான் சக்தயேவ ச நீதி அநீதி சுத்தாத்மா சுத்த மான்ய கதாகத பகு பிரசாத சுஸ்வப்ன தர்ப்பண அச து அமித்ரவிஜித் வேதகார மந்திரகார வித்வான் சமரமர்தன மகாமேகநிவாசி ச மகாகோரோ வசீகர அக்னிஜ்வால மகாஜ்வால அதிதூமோ குதோஹவி ரிஷப சங்கர நித்யம் வர்ச்சஸ்வி தூமகேதன நீல ததாங்குலப்தஸ்ய சோபன நிரவக்ரஹ கஸ்தித கஸ்திபாகஸ்ய பாகி பாககரோ லகு உத்சங்கஸ்ய மகாங்கஸ்ய மகாகர்ப பராயண கிருஷ்ணவர்ண சுவர்ணஸ்ய இந்திரியம் சர்வதேஹினாம் மகாபாதோ மகாஹஸ்த மகாகாயோ மகாயஷாஹ மகாமூர்தா மகாமாத்ர மகாநேத்ர நிஷாலேஹ மகாந்தக மகாகர்ண மகோஷ்டஸ்ய மகாஹனு மகாநாச மகாகம்பு மகாகிரீவ ஸ்மசானபாக் மகாவட்ச மகோரஸ்க அந்தராத்மா மிருகாலய லம்பன லம்பிதோஷ்டஸ்ய மகாமாய பயோநிதி மகாதந்த மகாதம்ஷ்ட்ர மகாஜிஹ்வ மகாமுக மகாநகோ மகாரோமா மகாகேஷ மகாஜட பிரசன்னஸ்ய பிரசாதஸ்ய பிரத்யஹ கிரிசாதன. ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷ್ಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಿಚ್ಛವಿಃ ನಾಭಿಃ ನಂದಕರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗೋಪ್ತಾ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವಿ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
0: ಸ ಯಜ್ಞಾರಿಃ ಸ ಕಾಮಾರಿಃ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಾ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಃ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮುಕುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
0: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
0: ಸುಪರ್ವಣಾಂ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭೂ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
0: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
0: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹು ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿಃ ಪಿನಾಕಧೃತ್ ಉಮಾಪತಿಃ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಠಾ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿ ಸಾರ್ಥಂ ಬ್ರಹ್ಮಚಾರಿ ಜಿತೇಂದ್ರಿಯ ಅಭಗ್ನಯೋಗ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
4: ஓம் சிவாய நம. சைவம் டாட் ஆர்கின் அன்பார்ந்த நேயர்களே, நீங்கள் கேட்கவிருப்பது சிவபஜனைகள். பாடியிருப்பவர்கள் ஊட்டி ஓசகத்தி சிவாலய அன்பர்கள். வணக்கம். ஓம் சிவாய நம.

ಪದಗಳ ಅರ್ಥ ಹೀಗಿದೆ. ವೆಲ್ಲುಮ ಅಂತಂದರೆ ಜಯಗಳಿಸುವುದರಲ್ಲಿ, ಮಿಗವಲ್ಲ ಅತಿ ಹೆಚ್ಚು ಚತುರರಾದ ಅಂತ. ಅಂದರೆ ಇವರು ಯಾವ ಯುದ್ಧದಲ್ಲಿ ಹೋದರೂ ಜಯವನ್ನೇ ಗಳಿಸಿಕೊಂಡು ಬರ್ತಾ ಇದ್ದರು, ಅಷ್ಟು ಚತುರರಾಗಿ ಯುಕ್ತಿಗಳಿಂದ ಜಯಗಳಿಸ್ತಾ ಇದ್ದರು. ಇದು ಮೊದಲನೇದು. ಮೇಯ್ಪೊರುಳ್, ಮೇಯ್ಪೊರುಳ್ ಅಂತಂದರೆ ಮೇಯ್ ಅಂದರೆ ಸತ್ಯ, ರಿಯಾಲಿಟಿ ಅಂತ ಅರ್ಥ ಮಾಡ್ಬೋದು. ಪೊರುಳ್ ಅಂದರೆ ಪದಾರ್ಥ, ಸರಿಯಾದ ಅರ್ಥ ಅಂದರೆ ಸಬ್ಸ್ಟೆನ್ಸ್ ಅಂತ ಆಗತ್ತೆ. ಮೇಯ್ಪೊರುಳ್ ಅಂದರೆ ಸತ್ಯವಾದ ಪದಾರ್ಥ, ಹೀಗೆ ಅರ್ಥವಾಗತ್ತೆ. ಇವರ ಹೆಸರು ಮೇಯ್ಪೊರುಳ್ ನಾಯನಾರ್. ಇವರು ಚೇರಿ ರಾಜ್ಯ ಅಂತ ಅವಾಗ ಒಂದು ರಾಜ್ಯ ಇತ್ತು, ಆ ರಾಜ್ಯಕ್ಕೆ ಮಹಾರಾಜರಾಗಿದ್ದರು, ಪರಮಶಿವ ಭಕ್ತರು. ಆ ಚೇದಿ ರಾಜ್ಯದಲ್ಲಿ ಇದ್ದ ಪ್ರಜೆಗಳು ಬೆಟ್ಟ ಗುಡ್ಡಗಾಡಿನ ಅಲ್ಲಿ ವಾಸಿಸುತ್ತಿದ್ದಂತಹ ಜನರು, ಅಂದರೆ ಟ್ರೈಬಲ್ ಪೀಪಲ್ ಅಂತ ಹೇಳ್ಬೋದು. ಮೊದಲೇ ಹೇಳಿದ ಹಾಗೆ ಇವರು ಬಹಳ ಸಾಹಸಿ, ಪರಾಕ್ರಮಿ, ಶಕ್ತಿವಂತರು, ಮತ್ತು ಯಾವ ಯುದ್ಧದಲ್ಲೂ ಕೂಡ ಸೋಲನ್ನೇ ಕಾಣದವರು, ಅಂತಹ ಪರಾಕ್ರಮಿ. ಇವರ ರಾಜಧಾನಿ ಬಂದು ತಿರುಕೋಯಿಲೂರ್ ಅನ್ನುವ ಒಂದು ನಗರವಾಗಿದ್ದಿತು. ಮತ್ತು ಇವಲ್ಲದೆ ಇವರು ಆಗಮಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದ್ದರು. ಶಿವಭಕ್ತರು, ಶಿವಶರಣರು ಅಂತಂದರೆ ಇವರಿಗೆ ಬಹಳ ಬಹಳ ಭಕ್ತಿ. ಅವರನ್ನು ಆಧರಿಸಿ ಸತ್ಕರಿಸಿ ಗೌರವಿಸುವುದರಲ್ಲಿ ಬಹಳ ಆನಂದ ಪಡ್ತಾ ಇದ್ದವರು. ಅವರು ಕೇಳಿದ್ದನ್ನ ಅಲ್ಲಿ, ಅವರು ಮಹಾರಾಜರಾದ್ರಿಂದ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಸಂತೋಷ ಪಡಿಸ್ತಾ ಇದ್ದರು. ಅವರು ಸಂತೋಷ ಪಡುವುದು ನೋಡಿ ಇವರು ಪರಮಾನಂದ ಹೊಂದ್ತಾ ಇದ್ದರು. ಇಂಥ ಮಹನೀಯರಿವರು. ಮತ್ತು ಶಿವಶರಣರಲ್ಲಿ, ಶಿವಶರಣರಿಗೆ ಇವರ ರಾಜ್ಯದಲ್ಲಿ ಪೂರ್ಣ ಸ್ವಾತಂತ್ರ್ಯ ಬಿದ್ದಿತ್ತು. ಪೂರ್ಣ ಸ್ವಾತಂತ್ರ್ಯ ಅಂತಂದರೆ ಯಾವ ಶಿವಶರಣರೇ ಆಗಲಿ ಅವರ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು, ಅಷ್ಟು ಸ್ವಾತಂತ್ರ್ಯ. ಯಾಕೆ ರಾಜನನ್ನೇ ನೇರವಾಗಿ ನೋಡುವಷ್ಟು ಸ್ವಾತಂತ್ರ್ಯ ಶಿವಶರಣರಿಗೆ ಈ ಮಹಾರಾಜ ಕಲ್ಪಿಸಿಕೊಟ್ಟಿದ್ದರು. ಇದೊಂದು ಇವರ ದೊಡ್ಡ ಗುಣ. ಮತ್ತು ಈ ರೀತಿ ಇದ್ದಿದ್ದರಿಂದ, ಇವರು ಶಿವಭಕ್ತರಾದ್ದರಿಂದ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ, ವಿಶೇಷವಾದ ಉತ್ಸವಗಳು ಇದೆಲ್ಲ ನಡೆಯುವಂತೆ ಏರ್ಪಾಡು ಮಾಡಿದರು. ವಿಶೇಷ ದಿನಗಳಲ್ಲಿ ಶಿವಾಲಯಗಳಲ್ಲಿ, ಮಂದಿರಗಳಲ್ಲಿ ಶಿವಕಥೆ, ನೃತ್ಯ, ಸಂಗೀತೋತ್ಸವ ಇವೆಲ್ಲ ನಡೆಯುವ ಹಾಗೆ ಏರ್ಪಾಡು ಮಾಡಿದರು. ಇದರಿಂದ ಇವರು ಒಳ್ಳೆಯ ಮಹಾರಾಜ ಅಂತ ಹೆಸರು ಪಡೆದಿದ್ದರು. ಇವರ ಪ್ರಜೆಗಳಿಗೂ ಸಹ ರಾಜ ಅಂತಂದರೆ ಪ್ರತ್ಯಕ್ಷ ದೇವರು ಅಂತ ನಂಬಿ ಅಷ್ಟು ಗೌರವದಿಂದ ಕಾಣ್ತಾ ಇದ್ದರು. ಇದರಿಂದ ರಾಜ್ಯದಲ್ಲಿ ಸುಭಿಕ್ಷತೆ ಇತ್ತು, ಪ್ರಜೆಗಳು ಸೌಖ್ಯವಾಗಿ ಸಂತೋಷದಿಂದ ಇದ್ದರು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹೀಗೆ ರಾಜ್ಯವು ಸುಭಿಕ್ಷವಾಗಿ ಚೆನ್ನಾಗಿ ನಡೀತಾ ಇದ್ದಿದ್ದರಿಂದ ಇವರ ಕೀರ್ತಿ ಪಕ್ಕದ ರಾಜ್ಯದು, ಪಕ್ಕದ ರಾಜ್ಯ, ಅದು ಪಕ್ಕ ಇದು, ಮತ್ತು ಆ ಕಡೆ ರಾಜ್ಯ, ಎಲ್ಲ ರಾಜ್ಯಗಳು ಇವ್ರ ಕೀರ್ತಿ. ಒಳ್ಳೆಯ ಮಹಾರಾಜ, ಈ ರಾಜ್ಯದಲ್ಲಿ ಸುಭಿಕ್ಷವಾಗಿದ್ದಾರೆ ಜನಗಳು ಅಂತ ಹೇಳಿ ಕೀರ್ತಿ ಹರಡಿತು. ಹೀಗೆ ಕೀರ್ತಿ ಎಲ್ಲ ಕಡೆ ಹರಡಿದ್ದೆ. ಆವಾಗ ಪಕ್ಕದ ರಾಜ್ಯದಲ್ಲಿ ಮುತ್ತನಾಥನಂತ ಒಬ್ಬ ರಾಜ ಇದ್ದ. ಅವನಿಗೆ ಇವರ ಬಗ್ಗೆ ಅಸೂಯೆ ಹುಟ್ಟಿತು. ಅಸೂಯೆ ಹುಟ್ಟಿದ್ದರಿಂದ ಏನಾದರೂ ಮಾಡಿ ಈ ರಾಜನನ್ನು ಸೋಲಿಸಬೇಕು, ಬೀಳಿಸಬೇಕು ಅಂತ ಕೆಟ್ಟ ಯೋಚನೆ ಬಂತು. ಒಂದಲ್ಲ ಅನೇಕ ಸಲ ದೊಡ್ಡ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಇವರ ಮೇಲೆ ದಾಳಿ ಮಾಡಿದೆ. ದಾಳಿ ಮಾಡಿದ್ರೆ ಏನಾಯಿತು, ಪ್ರತಿ ಸಲವೂ ಸೋತ್ಕೊಂಡು ಓಡಿ ಹೋದ ಮುತ್ತನಾಥನ್. ಸಹಿಸಕ್ಕಾಗಲಿಲ್ಲ, ಅಸಹನೆ ಹೋಗಿ ದ್ವೇಷವಾಗಿ ಪರಿಣಮಿಸಿತು. ದ್ವೇಷವಾಗಿ ಪರಿಣಮಿಸಿದ

0: ಕಾರಣ ಹೀಗೆ ನಾನು ಸೈನ್ಯ ಕಟ್ಟಿಕೊಂಡು ಹೋಗಿ ಯುದ್ಧ ಮಾಡಿ ಈತನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ, ಬೇರೆ ಮಾರ್ಗವನ್ನು ಹುಡುಕಬೇಕು ಅಂತ ಹೇಳಿ ಈ ನಾಯನಾರವರ ರಾಜ್ಯದಲ್ಲಿ ಯಾರಾದರೂ ರಾಜದ್ರೋಹಿಗಳಿದ್ದರೆ ಅವರ ಮೂಲಕ ನಾವು ತಂತ್ರದಿಂದ ಆತನನ್ನು ಕೆಡವಬಹುದೇನೋ ಅಂತ ಯೋಚನೆ ಮಾಡಿ ನೋಡಿದ. ಆದರೆ ಅವನ ದುರದೃಷ್ಟಕ್ಕೆ ಆ ರಾಜ್ಯದಲ್ಲಿ ಎಲ್ಲರೂ ಒಳ್ಳೆಯವರಾಗಿದ್ದರು, ರಾಜಭಕ್ತರಾಗಿದ್ದರು, ರಾಜದ್ರೋಹಿ ಒಬ್ಬರೂ ಸಿಕ್ಕಲಿಲ್ಲ. ಇದರಿಂದಲೂ ಅವನಿಗೆ ನಿರಾಶೆ ಆಯಿತು. ಆದರೆ ಮತ್ತೊಂದು ಕುತಂತ್ರ ಅವನಿಗೆ ಹೊಳೆಯಿತು. ಆ ಕುತಂತ್ರದ ಪ್ರಕಾರ ಮುಂದೆ ಕೆಲಸ ಮಾಡ್ತಾನೆ. ಮನಸ್ಸಿನಲ್ಲಿ ಪರಮದ್ವೇಷ ಹೀಗೆ ಕುದೀತಾ ಇದ್ದಾನೆ. ಹೀಗೆ ಪಿತೂರಿ ಮಾಡಿ ಈ ಥರ ಕಾರ್ಯಕ್ರಮ ಹಾಕಿದ. ಏನು ಅಂತಂದರೆ, ಒಳ್ಳೆಯ ಶಿವಶರಣರು, ಶಿವಭಕ್ತರು ಆ ವೇಷದಲ್ಲಿ ರಾಜ್ಯವನ್ನು ಪ್ರವೇಶಿಸಿದ. ಹಣೆಯ ತುಂಬ ವಿಭೂತಿ, ಬೇಕಾದಷ್ಟು ವಿಭೂತಿ, ಮೈಯೆಲ್ಲ ವಿಭೂತಿ, ಕೊರಳಿನಲ್ಲಿ ರುದ್ರಾಕ್ಷಿ ಮಾಲೆ, ಆಮೇಲೆ ಕೈಯಲ್ಲಿ ಏನೋ ಧರ್ಮಗ್ರಂಥವಿರುವ ಹಾಗೆ ಒಂದು ಗ್ರಂಥ, ಇದನ್ನೆಲ್ಲ ಈ ಥರ ವೇಷ ಹಾಕ್ಕೊಂಡು ಚೇದಿ ರಾಜ್ಯವನ್ನು ಪ್ರವೇಶಿಸಿದ. ಪ್ರವೇಶಿಸಿದರೆ ಆ ರಾಜ್ಯದ ಜನಗಳಿಗೆ ಯಾರೋ ಬಹಳ ದೊಡ್ಡ ಶಿವಭಕ್ತರು ಬಂದ ಕಾಣುತ್ತೆ ಅಂತ ಹೇಳಿ ಎಲ್ಲರೂ ದಾರಿನಲ್ಲಿ ಅಡ್ಡ ಬಿಂದು ನಮಸ್ಕಾರ ಮಾಡಿ ಗೌರವ ತೋರಿಸ್ತಾರೆ. ಈತ ಮುತ್ತನಾಥನು ನೇರವಾಗಿ ಮಹಾರಾಜರ ಅರಮನೆಯನ್ನು ಪ್ರವೇಶಿಸ್ತಾ ಇದ್ದಾನೆ. ಮೊದಲೇ ಹೇಳಿದ ಹಾಗೆ ಶಿವಶರಣರಿಗೆ ಪೂರ್ಣ ಸ್ವಾತಂತ್ರ್ಯವಿತ್ತು. ಅದನ್ನು ದುರುಪಯೋಗಪಡಿಸಿಕೊಂಡು ರಾಜ ಅರಮನೆಯೊಳಗೆ ಹೋಗ್ತಾನೆ. ಆಗ ರಾತ್ರಿ ಸಮಯವಾಗಿದೆ, ರಾತ್ರಿ ತುಂಬ ಸಮಯವಾಗಿದೆ. ನೇರವಾಗಿ ರಾಜನ ಅಂತಃಪುರಕ್ಕೆ ಪ್ರವೇಶಿಸ್ತಾನೆ. ಆ ಅಂತಃಪುರದ ಬಾಗಿಲಿನಲ್ಲಿ ದತ್ತನಂತ ಒಬ್ಬ ಭಟ ಕಾವಲಿರ್ತಾನೆ. ಆತನಿಗೆ ಈತನನ್ನು ನೋಡಿ, ಈ ಶಿವಶರಣರ ವೇಷದಲ್ಲಿರುವ ವ್ಯಕ್ತಿಯನ್ನು ನೋಡಿ ಏಕೋ ಸಂದೇಹ ಅನುಮಾನ ಬಂದಿತು. ಒಳಗೆ ಪ್ರವೇಶಿಸುವುದನ್ನು ತಡೆಯುವುದಕ್ಕೆ ಪ್ರಯತ್ನಪಟ್ಟ, ಅಂತಃಪುರವನ್ನು ಪ್ರವೇಶಿಸುವುದಕ್ಕೆ ತಡೆ ಮಾಡಬೇಕು ಅಂತ ಪ್ರಯತ್ನಪಟ್ಟ. ಹೀಗೆ ಹೇಳಿದ ಮುತ್ತನಾಥನಿಗೆ, ಇವಾಗ ರಾಜರು ವಿಶ್ರಮಿಸಿಕೊಳ್ತಾ ಇದ್ದಾರೆ, ನೀವು ಅವರನ್ನು ಭೇಟಿ ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಅಂತ ಹೇಳಿದ. ಆದರೆ ಇದಕ್ಕೆ ಲಕ್ಷ್ಯ ಕೊಡಲೇ ಇಲ್ಲ ಮುತ್ತನಾಥನು, ನೇರವಾಗಿ ಅಂತಃಪುರದೊಳಗೆ ಪ್ರವೇಶಿಸಿದ. ಮಹಾರಾಣಿಯವರು ಅಲ್ಲಿ ಇದ್ದರು, ನೋಡಿದ್ರು, ಓಹೋ ಯಾರೋ ಬಹಳ ದೊಡ್ಡ ಶಿವಭಕ್ತರು ಬಂದಿದ್ದಾರೆ ಅಂತ ಹೇಳಿ ಮಹಾರಾಜನನ್ನು ಎಚ್ಚರಗೊಳಿಸಿದರು. ಮಹಾರಾಜರು ತಕ್ಷಣವೇ ಶಿವಭಕ್ತರನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿ ನಿತ್ಯಲ್ಲಿ ವಿಭೂತಿಯನ್ನು ಧರಿಸಿ ಇವರ ಮುಂದೆ ಬಂದು ಕೈ ಮುಗಿದು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ನಿಂತರು. ಆಗ ಶಿವಶರಣರ ವೇಷದಲ್ಲಿದ್ದ, ದ್ವೇಷವನ್ನೇ ವಂಚನೆಯನ್ನೇ ಹೃದಯದಲ್ಲಿ ತುಂಬಿಕೊಂಡಿದ್ದ ಮುತ್ತನಾಥನು ರಾಜನಿಗೆ ಈ ರೀತಿ ಹೇಳಿದ. ಮಹಾರಾಜ, ನಾನು ಆಗಮಶಾಸ್ತ್ರದ ಕೆಲವು ವಿಷಯಗಳನ್ನು ತಮಗೆ ಉಪದೇಶಿಸುವುದಕ್ಕೆ ಬಂದಿದ್ದೇನೆ. ಅದು ನೇರವಾಗಿ ಪರಮಶಿವನಿಂದ ನನಗೆ ಬಂದಿದೆ. ಇದನ್ನು ತಮಗೆ ನಾನು ರಹಸ್ಯವಾಗಿ ಹೇಳುವುದಕ್ಕೆ ಈ ಹೊತ್ತಿನಲ್ಲಿ ಬಂದಿದ್ದೇನೆ ಅಂತ ಹೇಳಿದ. ಆಗ ರಹಸ್ಯವಾಗಿ ಹೇಳಬೇಕಾದ್ರೆ ಇಲ್ಲಿ ಯಾರೂ ಇರುವ ಹಾಗಿಲ್ಲ, ನಾನು ನೀವು ಇಬ್ಬರೇ ಇರಬೇಕಾದ್ದು, ಆದ್ದರಿಂದ ಎಲ್ಲರನ್ನೂ ಕಳಿಸಿಬಿಡಿ ಅಂತ ಹೇಳಿದ. ರಾಜನು ತಕ್ಷಣವೇ ಅಲ್ಲಿ ಯಾರು ಇರುವ ಹಾಗೆ ಎಲ್ಲರನ್ನು ದೂರ ಕಳಿಸಿಬಿಟ್ರು. ಮತ್ತು ಅವರ ಉಪದೇಶವನ್ನು ಸ್ವೀಕರಿಸುವುದಕ್ಕೆ ಅವರಿಗೆ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿ ಕೆಳಗೆ ಕುಳಿತರು. ಮುತ್ತನಾಥನು ಬಂದಿದ್ದು ಯಾವ ಉದ್ದೇಶಕ್ಕೆ? ಗ್ರಂಥದಲ್ಲಿ ಅವಿತಿಟ್ಟುಕೊಂಡಿದ್ದ ಒಂದು ಚೂರಿಯಿಂದ ಮುತ್ತನಾಥನವರ ಬೆನ್ನಿಗೆ ತಿವಿದರು. ಇದರ ಪರಿಣಾಮವಾಗಿ ಮುತ್ತನಾಥನು ರಕ್ತದ ಮಡಿವಿನಲ್ಲಿ ಕೆಳಗೆ ಬಿದ್ದರು. ಇದು ಈ ಕೃತಿಯಿಂದ ಮೇಯ್ಪೊರುಳವರು ರಕ್ತದ ಮಡಿವಿನಲ್ಲಿ ಕೆಳಗೆ ಬಿದ್ದರು. ಕೆಳಗೆ ಬಿದ್ದಾಗ ಮುತ್ತನಾಥನವನು ನಾನೇ ಗೆದ್ದೆ, ನಿಮ್ಮನ್ನು ಸೋಲಿಸಿದೆ ಎಂದು ತಾನು ಬಂದಿದ್ದ ಮುತ್ತನಾಥನಂತ ಆವಾಗ ತಿಳಿಯಪಡಿಸ್ತಾನೆ. ಮೇಯ್ಪೊರುಳವರು, ಆಹಾ, ಗೆದ್ದದ್ದು ನೀನಲ್ಲ, ನಾನು. ಯಾಕೆ ಅಂದರೆ ನಾನು ನೀವು ಶಿವಶರಣರ ವೇಷದಲ್ಲಿ ಬಂದಿದ್ದರಿಂದ ನಾನು ನಿಮ್ಮಲ್ಲಿ ಶಿವನನ್ನೇ ಕಾಣ್ತಾ ಇದ್ದೀನಿ, ಆದ್ದರಿಂದ ನಾನೇ ಗೆದ್ದದ್ದು ಅಂತ ಹೇಳ್ತಾ ಇದ್ದಾರೆ. ಮುತ್ತನಾಥನು ತಾನು ಏನು ಕೃತ್ಯವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಬಂದಿದ್ದನೋ ಆ ಕೃತ್ಯವನ್ನು ಎಸಗಿದ. ಇಲ್ಲಿ ಶೇಕ್ಷಿಯಾರವರು ಒಂದು ಮಾತನ್ನು ಹೇಳ್ತಾರೆ. ಅವರಿಗೆ ಕುಂದನು ಅನ್ನೋ ಪದ ಉಪಯೋಗಿಸೋಕ್ಕೆ ಮನಸ್ಸಿನಲ್ಲಿ ಇಷ್ಟವೇ ಇಲ್ಲ, ಆದ್ದರಿಂದ ಹೀಗೆ ಹೇಳ್ತಾರೆ. ಯಾವ ಕೃತ್ಯವನ್ನು ಮಾಡಬೇಕು ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಂಡು ಬಂದನೋ ಆ ಕೃತ್ಯವನ್ನು ಎಸಗಿದನು ಅಂತ ಹೇಳ್ತಾರೆ. ಮತ್ತು ಶಿವನಲ್ಲೇ ನಾವು ನಿಮ್ಮನ್ನಲ್ಲಿ ನೋಡಿದ್ದರಿಂದ ನಾನೇ ಗೆದ್ದದ್ದು ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ದತ್ತನು ಬಂದ ಒಳಗೆ ನೋಡಿದರೆ ಮಹಾರಾಜರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ತಕ್ಷಣವೇ ತನ್ನ ಕತ್ತಿಯಿಂದ ಮುತ್ತನಾಥನನ್ನು ಸಂಹರಿಸುವುದಕ್ಕೆ ಕತ್ತಿ ತೆಗಿತಾನೆ. ಆಗ ಮೇಯ್ಪೊರುಳವರು ಹೇಳ್ತಾರೆ, ಅಪ್ಪ ಬೇಡ ಬೇಡ, ಬಂದಿರೋದು ಶಿವಶರಣರು, ಅವರು ನಮ್ಮವರು, ಶಿವಶರಣರು ಅವರು, ಅವರಲ್ಲಿ ನಾನು ಪರಮಶಿವನನ್ನು ಕಾಣ್ತಾ ಇದ್ದೇನೆ, ಆದ್ದರಿಂದ ಅವರಿಗೆ ಏನೂ ಹಾನಿ ಮಾಡಬೇಡ, ಮತ್ತೆ ಇವರನ್ನು ನಮ್ಮ ದೇಶದ ಎಲ್ಲೆಯಿಂದ ಆಚೆಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಬಿಟ್ಟುಬಿಟ್ಟು ಬಾ, ನೀ ಆ ಸಮಾಚಾರವನ್ನು ನನಗೆ ತಂದು ತಿಳಿಸುವ ತನಕ ನಾನು ಪ್ರಾಣವನ್ನು ಬಿಗಿಹಿಡಿದು ಇಟ್ಕೊಂಡಿರ್ತೇನೆ, ದಯವಿಟ್ಟು ಇವರನ್ನು ನಮ್ಮ ರಾಜ್ಯದ ಎಲ್ಲೆಯಿಂದ ಆಚೆಗೆ ಕರೆದುಕೊಂಡು ಹೋಗಿ ಬಿಟ್ಟುಬಿಟ್ಟು ಬಾ ಅಂತ ಆಜ್ಞೆ ಮಾಡಿದ್ರು. ರಾಜನ ಆಣತಿಯನ್ನು ಪಾಲಿಸುವುದಕ್ಕೋಸ್ಕರ ಮುತ್ತಪ್ಪನನ್ನು ಅಲ್ಲಿಂದ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಪ್ರಜೆಗಳಿಗೆಲ್ಲ ಈ ಸಮಾಚಾರ ಗೊತ್ತಾಯಿತು, ರಾಜನನ್ನು ಹತ್ಯೆ ಮಾಡಕ್ಕೆ ಹತ್ಯೆ ಮಾಡಿದ್ದಾನೆ ಅಂತ ತಿಳಿದು ಪ್ರಜೆಗಳಿಗೆಲ್ಲ ಕೋಪ ಉದ್ರಿಕ್ತರಾಗಿ ಆ ಮುತ್ತನಾಥನನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ದತ್ತನು ಹೇಳ್ತಾನೆ, ನೋಡಿ ನೋಡಿ, ರಾಜಾಜ್ಞೆ ಆಗಿದೆ, ಇವರು ನಮ್ಮವರು ಅಂತ ರಾಜರು ಹೇಳ್ತಾ ಇದ್ದಾರೆ, ಇವರು ನಮ್ಮವರು, ಆದ್ದರಿಂದ ಇವರಿಗೆ ಯಾವ ತೊಂದರೆಯನ್ನು ಕೊಡಬಾರ್ದು, ನಮ್ಮ ರಾಜ್ಯದ ಎಲ್ಲೆಯಿಂದ ಆಚೆಗೆ ಸುರಕ್ಷಿತವಾಗಿ ತಲುಪಿಸಿಬಿಟ್ಟು ಬರಬೇಕು ಅಂತ ರಾಜಾಜ್ಞೆ ನನಗಾಗಿದೆ, ಈ ಆಜ್ಞೆಯನ್ನು ಪಾಲಿಸುವುದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿದಾಗ ಪ್ರಜೆಗಳಿಗೆ ಬಹಳ ದುಃಖವಾಗುತ್ತೆ. ಅಯ್ಯೋ, ನಮ್ಮ ರಾಜನನ್ನೇ ಈತ ಕೊಂದುಬಿಟ್ನಲ್ಲ ಅಂತ ಹೇಳಿ ಅವರಿಗೆ ದುಃಖವಾದರೂ ಸಹ ರಾಜಾಜ್ಞೆಯನ್ನು ಶಿರಸಾವಹಿಸಿ ಆತನಿಗೆ ಏನೂ ತೊಂದರೆಯಾಗದಂತೆ ರಾಜಾಜ್ಞೆ ಪಾಲನೆ ಮಾಡ್ತಾರೆ. ಅವರಿಗೆಲ್ಲ ಬಹಳ ದುಃಖವಾಗಿದೆ. ದತ್ತನು ಅದೇ ರೀತಿ ಆತನನ್ನು ಎಲ್ಲೆಯಿಂದ ಆಚೆಗೆ ದಾಟಿಸಿ ಮಹಾರಾಜನನ್ನು ಮತ್ತೆ ಕಾಣುವುದಕ್ಕೆ ಬಂದು ಹೀಗೆ ಆತನನ್ನು ಸುರಕ್ಷಿತವಾಗಿ ಅವರ ಎಲ್ಲೆಗೆ ಕಳಿಸಿದ್ದೇನೆ ಅಂತ ವರದಿ ಮಾಡ್ತಾ ಇದ್ದಾನೆ. ವರದಿ ಮಾಡಿದ್ರೆ ಮಹಾರಾಜರು ಏನು ಯೋಚನೆ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಅಂತಂದರೆ, ಶಿವಶರಣರ ಕೈಯಲ್ಲಿ ನನಗೆ ಮುಕ್ತಿ ಪ್ರಾಪ್ತವಾಗುವುದಾದರೆ ಅದಕ್ಕಿಂತ ಹೆಚ್ಚು ಭಾಗ್ಯ ಯಾವುದಾದರೂ ಇರುತ್ತೆಯೇ? ನೋಡಿ, ಅವರ ಯೋಚನೆ ಎಷ್ಟು ಉದಾತ್ತವಾಗಿದೆ. ಬಂದಿರೋದು ಕೊಲೆಗಡುಕ, ಆದರೆ ಆ ಕೊಲೆಗಡುಕನಲ್ಲಿ ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಶಿವಶರಣರ ಕೈಯಲ್ಲಿ ನಮಗೆ ಮುಕ್ತಿ ಸಿಗುವುದಾದರೆ ಇದಕ್ಕಿಂತ ಏನು ನಮಗೆ ದೊಡ್ಡ ಭಾಗ್ಯ ಸಿಗತ್ತೆ ಅಂತ ಮೇಯ್ಪೊರುಳವರು ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿದ್ದ ಬೇರೆ ಮಂತ್ರಿಗಳು, ಮುಖ್ಯ ಅಧಿಕಾರಿಗಳು ಎಲ್ಲರನ್ನೂ ಆ ಕ್ಷಣದಲ್ಲಿ ಬರಮಾಡಿಕೊಂಡು ಅವರಿಗೆ ಈ ರೀತಿ ಹೇಳ್ತಾರೆ, ನಮ್ಮ ರಾಜ್ಯ ಇದುವರೆಗೂ ಬಹಳ ಚೆನ್ನಾಗಿ ನಡೆದಿದೆ. ಶಿವಶರಣರ ಸೇವೆ, ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು, ಉತ್ಸವಾದಿಗಳು ಎಲ್ಲವೂ ಚೆನ್ನಾಗಿ ನಡೆದು ಬಂದಿವೆ. ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ನಮ್ಮ ರಾಜ್ಯದಲ್ಲಿ ಶಿವಶರಣರ ಪೂಜೆ, ಅವರ ಸತ್ಕಾರ, ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಮುಂದುವರಿಯಬೇಕು. ಹಾಗೂ ಮುಂದುವರೆದರೆ ಮಾತ್ರ ನಮ್ಮ ರಾಜ್ಯವು ಮತ್ತೂ ಇನ್ನಷ್ಟು ಕ್ಷೇಮವಾಗಿ ಸುಭಿಕ್ಷವಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ದೇಹ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಆಗ ದೇಹ ತ್ಯಾಗವಾಗಿದೆ, ಸಾಕ್ಷಾತ್ ಪರಮೇಶ್ವರನು ಬಂದು ದರ್ಶನ ಕೊಟ್ಟು ಈ ರೀತಿ ಹೇಳ್ತಾರೆ ಮೇಕಲೂಡ್ರವರಿಗೆ. ದೇವದೇವಾದಿಗಳಿಗೂ ಸಹ ಲಭ್ಯವಾಗದ ಕೈವಲ್ಯ ಪ್ರಾಪ್ತಿ ನಿಮಗೆ ಮೇಯ್ಪುರುಳ್ಳವರಿಗೆ ನಿಮಗೆ ಲಭ್ಯವಾಗ್ತಾ ಇದೆ. ಯಾಕೆ ಅಂದರೆ ಈ ಕಾರಣಕ್ಕೆ, ನೀವು ನಿಮ್ಮ ಹಂತಕನಲ್ಲಿ ನನ್ನನ್ನು ಕಂಡ್ರಿ. ಹಂತಕನೇ ಬಂದಿದ್ದರೂ ಕೂಡ ಹಂತಕನನ್ನು ಕಾಣಲಿಲ್ಲ, ನನ್ನನ್ನು ಕಂಡಿರಿ. ಆದ್ದರಿಂದ ನೀವು ಕೈವಲ್ಯ ಪ್ರಾಪ್ತಿಗೆ ಬಹಳ ಬಹಳ ಅರ್ಹರು ಅಂತ ಹೇಳಿ ಮೇಯ್ಪುರುಳ್ಳವರಿಗೆ ಮೋಕ್ಷ ಪ್ರಾಪ್ತಿಯನ್ನು ಪರಮಾತ್ಮ ಕೊಡ್ತಾನೆ, ಪರಮಶಿವನು ಕೊಡ್ತಾನೆ. ಈ ಮೇಯ್ಪುರುಳ್ಳವರು ತಮ್ಮ ಹೆಸರನ್ನು ಅನ್ವರ್ಥಗೊಳಿಸಿಕೊಂಡರು. ಹೀಗೆ ಇಂಥ ಮಹನೀಯರ ಒಂದು ಚರಿತ್ರೆ ನಿಜವಾಗಲೂ ಬಹಳ ಮಹತ್ವವಾದ್ದು. ಇಂತಹ ಚರಿತ್ರೆಗಳನ್ನು ನಾನು ಹೇಳ್ತಾ ಬಂದಿದ್ದೀನಿ. ಇದನ್ನು ಒಂದು ಪ್ರಾರ್ಥನೆ ವಿನಂತಿ ಮಾಡಿಕೊಡ್ತೀನಿ. ಏನು ಅಂತಂದರೆ, ಎಲ್ಲರೂ ತಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಇಂತಹ ಕಥೆಗಳನ್ನು ಹೇಳಿ ಅವರಿಗೆ ಮನಸ್ಸಿನಲ್ಲಿ ಒಳ್ಳೆಯ ವಿಷಯಗಳನ್ನು ತುಂಬಿಸಿ ಅಂತ ಹೇಳಿ ಒಂದು ವಿನಂತಿ ಮಾಡಿಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬರ ನಾಯನಾರವರ ಬಗ್ಗೆ ಹೇಳುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಸತ್ಯೋತ್ರವಣಂ ಪರಿಭವೋತ್ಸರ್ವಾಭ್ಯೋವಾತ್ಯಾಸ್ತರ್ವದೇವ್ಯಾಶಾಯತ್ಯೋತ್ರವಣಂ ಜೋತಿಸರ್ವಾಭ್ಯೋವಾತ್ಯೋ ಯಜ್ಞಮಾಲಭತೆ ನುಷ್ಟು ಭೋವಾ ಸತ್ಯಸ್ತಿ ಪದಾನ್ಯಕಾಗುಂ ಸಪ್ತಾಕ್ಷರಾಣ್ಯಸ್ಮಿನ್ ಪದ ಉಪದೀಯಂತೆ ತ್ರೀಣ್ಯೇಕಸ್ಮಿನ್ ತ್ರಯಶ್ಚತ್ವಾರ್ಯುಪರ್ಯಂತಿ ಸಾ ಜಗತಿ ತತ್ರ ತ್ರೀಣಿ ಸಾತ್ವಿಕ ಯದಕ್ಷರಾಂದೇನ ಗಾಯತ್ರೀ ಯದನುಸ್ತವಾಪ್ನೋತ್ಸರ್ವೈರೇವಾಸ್ಯ ಛಂದೋಭಿರ್ಹುತಂ ಭವತಿ ಛಂದ ಪ್ರತಿಷ್ಠಾನೋ ವೈ ಯಜ್ಞಶ್ಚಂದಸ್ಯುಭಾವಾಸ್ಯೈತದ್ಯಜ್ಞಂ ಪ್ರತಿಷ್ಠಾಪಜಾಮಕ ಸ್ವಾಹಾಕಾರೇಣ ಖಲು ವಾ ಏಷಾ ಪಂಕ್ತಿಃ ಪಾಂತೋ ಯಜ್ಞಃ ಪಂಕ್ತಿಃ ಪ್ರಾಯಣ ಪಂಕ್ತ್ಯುದಯನ ಪಂಕ್ತಿಃ ಪ್ರಾಯಣಮೇವಾಸ್ಯ ಯಜ್ಞಂ ಪ್ರಯುಂಕ್ತ.

ಹವಿತ್ತನ್ನೇವ್ಯಾತ್ಯತಾಷೇತ್ತನ್ನಯ ಪ್ರಾಯಶ್ಚಿತ್ತಿಚ್ಛನ್ ದೇವಸ್ಮೈ ಪ್ರಾಯಶ್ಚಿತ್ತಿಚ್ಛೇಯ ಛಂದಾಂ ಶಿವಾಷ ದೇವತಾಷ್ಟಾಪ್ಯಾರೋಹತಿ ತಾನ್ಯಮೆ ಸ್ವರಾನಿ ಪ್ರತಿನುದತೆ ಯದಾಹ ನಮಸ್ತೆ ಅಸ್ವಮಾಮಾಹಿ ಗುಂಸೀರಿತಿ ನಮಸ್ಕಾರೋ ವಾ ಏಷೋ ಪ್ರತಿನೋದಾಯ ದೇವತಾ ವೈ ಯಜ್ಞಸ್ಯ ಶರ್ಮ ಯಜ್ಞೋ ಯಜಮಾನಸ್ಯ ಯದಾಹ ವಿಷ್ಣೋ ಶರ್ಮಾತಿ ಶರ್ಮ ಮೇ ಯಚ್ಛೇತಿ ದೇವತಾ ವಾ ಏತದ್ಯಜ್ಞಸ್ಯ ಶರ್ಮಂ ಯಜಮಾನಸ್ಯ ಪ್ರೋರ್ಣತೇ ಪ್ರಾವೃತ ಇತಿಹಿ ದೀಕ್ಷಿತೋಸೋ ಏತದಿವೇ ದೀಕ್ಷಿತಸ್ಯ ರೂಪಂ ಯತ್ ಪ್ರಾವೃತಂ ತಸ್ಮಾತ್

ಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ಪ್ರಾಚೀನ ಮಾತ್ರ ಪತ್ನೀ ದೀಕ್ಷಯಂತೀಂದ್ರಿಯ ವೈ ಪ್ರಾಚೀನ ಮಾತ್ರೇಂದ್ರಿಯ ಪ್ರಜಾ ಯತ್ ಪ್ರಾಚೀನ ಮಾತ್ರ ಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂಗದಾಧಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ.

ಯಾನಿವೇಷ್ಟ್ಯಾತ್ಮನಶ್ರಾವಭವತಿ ತಸ್ಮಾತ್ ಕೃಷ್ಣೋ ಇಂದ್ರಾಯ ವಾ ಏಷ ಪ್ರೇಷ್ಠಂ ದಕ್ಷಿಣಾಂ ಚೇಂದ್ರಸ್ಯ ಚ ಖಲುವಾತ್ ಏತತ್ ಯೋನಿಮಾಲಬ್ಧ ದಕ್ಷಿಣಯಾ ಚಾತ್ಮನಮತೋ ಸ ಯೋನಿಮೇವ ಯಜ್ಞಸ್ಯಾತ್ಮನಮಾಲಭತೆ ಋಷಿಗುಂಸು ಸತ್ಯಾಮೃತ್ರಿಜಾನಯ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸಯಜ್ಞೆ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನಃ

ಪ್ರಿಯಂ ಗಚ್ಚತಿ ತಾಂ ಪುರೋಶ್ಚತ್ತರ್ಯುರ್ವಿಭಜತಿ ಕೋತರ್ಯಜ ಕೋತರ್ಯಜನೇಶ್ತರ್ಯಜ ಪುರೋವಾಚಂ ವಿಭಜತಿ ಮೈತ್ರಾವರುಣ ಪಶ್ಚಾತ್ ಸ್ವಾಹ ಯಜ್ಞಂ ಮನಸಾ ಇತಿ ಮನಸಾ ಯಜ್ಞಂ.

ಸಮಭವತ್ತಂ ಭದ್ರಾ ಸಮಭವತ್ಯಂ ಪ್ರತಿ ವದ್ರಜತೆ ಯತ್ನಸ್ಯ ಸಂಭೂತೇ ರಾಸ್ಯ ಯತ್ಸೋಮೇತಿ ಬ್ರೂಯಾತ್ ದೇವತಾ ವದಸ್ಯಾತನ್ನಾ ಭೂಜನ್ಯದಾಹ ಭೂಯೋ ಭವೇತ್ ಪರಿಮಿತ ಸಸ್ಯಾತ್ಯವರುಧ್ಯೈ ದೇವಾಸ್ತವಿತಾವಸೋರ್ವಸುಧಾನೇತಿ ಸವಿತ್ರ ಪ್ರಸೂ